0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಬರೀ ಬೇಜಾರ್ ಮರೆ.
3: ಎಂತಕ್ಕ,
2: ಒಂದ್ ಹಬ್ಬಕ್ ಹಾಪ ಅಂದ್ರೆ ಒಂದ್ ಹಬ್ಬೂ ಇಲ್ಲ ಅಲ್ಲ.
3: ಇತ್ತಲ್ಲ ಮರೆ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕೆ ಹಾಪ.
2: ಆಯುರ್ವೇದ ಹಬ್ಬವ? ಅದೆಂತದ?
4: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲೇ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ, ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜೆನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆತಿಬ್ಬದ ಅಕ್ಟೋಬರ್ 4 ತಾರೀಕು ಐತವಾರ ಬೆಳಿಗ್ಗೆ 7 ಸಾಯಂಕಾಲ 6 ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187471878. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕೇಳೆ ಸಖಿಯಲ್ಲಿ. ಇವತ್ತು ಕೇಳೆ ಸಖಿಯಲ್ಲಿ ನಮ್ಮೊಟ್ಟಿಗೆ ಯಾರು ಸಖಿ ಇದ್ದಾರೆ ಅಂತ ಕೇಳಿದ್ರೆ, ಇವರು ಕಲ್ಪನಾ ಭಾಸ್ಕರ್ ಅವರು, ಪರಿಸರ ಪ್ರೇಮಿ. ಇವರು ಎಂತ ಮಾಡ್ತಾರೆ ಅಂತ ಕೇಳಿದ್ರೆ, ಈಗ ನಾವು ಹೆಣ್ಮಕ್ಳು ಸ್ಯಾನಿಟರಿ ಪ್ಯಾಡ್ಗಳನ್ನ ಬಳಸ್ತೇವೆ. ಬಳಸಿ ಎಂತ ಮಾಡ್ತೀವಿ, ಜಸ್ಟ್ ಬಿಸಾಡ್ತೀವಿ. ಬಿಸಾಡ್ತೀವಿ ಅಂದ್ರೆ ಡಸ್ಟ್ ಬಿನ್ನಿಗೆ ಹಾಕೋದು, ಇಲ್ಲ ಕೆಲವರು ಟಾಯ್ಲೆಟ್ಗೆ ಹೊರದೊರೆದು ಹಾಕೋದು, ಇಲ್ಲ ಕೆಲವರು ಸುಟ್ಟು ಹಾಕೋದು, ಹಿಂಗೆಲ್ಲ ಮಾಡ್ತಾರೆ. ಒಂದು ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡ್ಕೊಂಡು ಅಷ್ಟಪ್ಪ ಕೆಲಸ ಅದ್ರ ಮೇಲೆ ಮಾಡ್ಕಾದ್ರೆ ಅದೆಷ್ಟು ಕಷ್ಟ ಅಲ್ದ? ಎಷ್ಟು ಸಲ ಹೆಣ್ಮಕ್ಳು ಇರಿಟೇಟ್ ಆಗೋದು ಬರೀ ಅವರ ಮೆನ್ಸ್ಟ್ರೇಷನ್ ಸೈಕಲ್ ಇಂದ ಮಾತ್ರ ಅಲ್ಲ, ಆ ಮೆನ್ಸ್ಟ್ರೇಷನ್ ಸೈಕಲ್ ಅಲ್ಲಿ ಸ್ಯಾನಿಟರಿ ಪ್ಯಾಡ್ ಮ್ಯಾನೇಜ್ ಮಾಡೋದಿದೆಯಲ್ಲ, ಇದು ಕೂಡ ತುಂಬಾ ಇರಿಟೇಟ್ ಮಾಡತ್ತೆ. ಎಲ್ಲ ಹೊರಗಡೆ ಹೋಗಿರ್ತಾರೆ, ಆ ಪ್ಯಾಡ್ ಎಲ್ಲಿ ಬಿಸಾಡೋದು, ಬೇರೆ ಚೇಂಜ್ ಮಾಡ್ಕೊಂಡು, ಇಂಥದ್ದೆಲ್ಲ ಸಂದಿಗ್ಧತೆ ಹೆಣ್ಮಕ್ಳಿಗೆ ಹಾಪು ತುಂಬಾ ಇತ್ತು. ನಮ್ಮ ಅತಿಥಿ, ಇವತ್ತಿನ ಅತಿಥಿ ಕೇಳೆ ಸಖಿಯಲ್ಲಿ ಕಲ್ಪನಾ ಭಾಸ್ಕರ್ ಅವರು, ಒಂದು ಸ್ಯಾನಿಟರಿ ಪ್ಯಾಡ್ ಬಗ್ಗೆ

0: ಮಾತಾಡ್ತರು. ಆ ಸ್ಯಾನಿಟರಿ ಪ್ಯಾಡ್ ಯಾವ್ದು ಏನಂಬುದ ನಾವೆಲ್ಲ ಒಟ್ಟಾಗಿ ಸಮಾಕೆಂಬ, ಇದು ನಮಗೂ ಬೇಕು ಅನಿಸಿದ್ರೆ ಕೇಂದ್ಮೇಲೆ ಖಂಡಿತ ಅದನ್ನ ಬಳಸ್ಕೋಬಹುದು. ನಮಸ್ಕಾರ ಕಲ್ಪನಾ ಭಾಸ್ಕರ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಹೇಗಿದ್ರಿ, ಹುಷಾರಿದ್ರಿಯಾ?
1: ಹುಷಾರಿತ್ತಲ್ಲ.
0: ಭಾರಿ ಚಟುವಟಿಕೆಯ ಕಲ್ಪನಾ ಭಾಸ್ಕರ್ ಅವರು. ಈಗ ಕಲ್ಪನಾ ಮೇಡಮ್ ಹೇಳಿ, ನೀವು ಆ ಸ್ಯಾನಿಟರಿ ಪ್ಯಾಡ್ ಯಾವ್ದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ರು, ಅದನ್ನ ಯಾವ್ದ್ರಲ್ಲಿ ಮಾಡ್ತಾರಂಬುದು ಕೂಡ ಅದನ್ನ ಒಂಚೂರು ಹೇಳಿ ಡೀಟೇಲ್ ಆಗಿ.
1: ಖಂಡಿತ, ನಾನು ಹೇಳುವ ವಿಚಾರ ಅಂತ ಹೇಳಿದ್ರೆ ಒಂದು ಬಾಳೆ ನಾರಿನಿಂದ ಮಾಡಿದಂತ ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಹೇಳ್ತಾ ಇದ್ದೇನೆ.
0: ಬಾಳಿ ಬಳ್ಳಿಗೆ ನಾವು ಹೂ ಕಟ್ಟುತ್ತ ಅದ್ರಂಗೆ ಸ್ಯಾನಿಟರಿ ಪ್ಯಾಡ್ ಮಾಡುತ್ತಂದ್ ಗೊತ್ತಿಲ್ಲ,
1: ಅದೇ ವಿಶೇಷ ಇದರಲ್ಲಿ. ಯಾಕಂದ್ರೆ ಅದು ತುಂಬಾ ಹೈಜೀನ್, ಹಾಗಾಗಿ ಹೂ ಕಟ್ಟುತ್ತೆ.
0: ಕರೆಕ್ಟ್.
1: ಅದರಿಂದ ಮಾಡಿದಂತ ಒಂದು ಸ್ಯಾನಿಟರಿ ಪ್ಯಾಡ್ ಬಗ್ಗೆ ಹೇಳಕ್ ಇಷ್ಟಪಡ್ತೇವೆ. ಅದು ಹೇಳಕ್ ಉದ್ದೇಶನೂ ಮತ್ತೆಂತ ಅಂತ ಹೇಳಿದ್ರೆ, ಈಗ ನಾವು ಬಳಸುತ್ತಲ್ಲ ಈ ಡಿಸ್ಪೋಸಬಲ್ ಪ್ಯಾಡ್ಸ್ಗಳು, ಅದ್ರೊಳಗೆ ಆಕ್ಚುಲಿ 4 ಪ್ಲಾಸ್ಟಿಕ್ ಅಷ್ಟು ಪ್ಲಾಸ್ಟಿಕ್ ಅಂಶ ಅದ್ರಲ್ಲಿ ಉಂಟು. ಜೊತೆಗೆ ಅದರಲ್ಲಿ ಏನ್ ನಮ್ಮ ಬ್ಲೀಡಿಂಗ್ ಅನ್ನ ಅಬ್ಸಾರ್ಬ್ ಮಾಡುತ್ತಲ್ಲ, ಅದಕ್ಕೊಂದೆಂತದ್ದು ಸಲ್ಲರ್ ಫೈಬರ್ ಅಂತ ಹೇಳ್ತಾರೆ. ಆ ಫೈಬರ್ ಮಾಡೋದು ಸಹ ಮರ ಕಡ್ದಂಬರ್, ಆ ಮರ ಕಡ್ದು ಮಾಡೋದು. ಹಾಗಾಗಿ ಪರಿಸರಕ್ಕೆ ಎರಡು ರೀತಿ ಹಾನಿ, ಇದ್ 4 ಪ್ಲಾಸ್ಟಿಕ್ ಜರಿ ಬೀಳುದು, ಮತ್ತೊಂದ್ ಬದಿಯ ಮರ ಕೊಡುದು, ಎರಡು ರೀತಿ ಪರಿಸರಕ್ಕೆ ಹಾನಿ ಆಗ್ತಾ ಉಂಟು. ಮತ್ತಪ್ಪ ಆ ಮರ ಬ್ಲೀಚಿಂಗ್ ಮಾಡ್ತಾರ ಬೆಳ್ಳಗ್ ಮಾಡೋಕೆ, ಆ ಬ್ಲೀಚಿಂಗ್ ಮಾಡೋಕೆ ಏನ್ ಕೆಮಿಕಲ್ ಉಪಯೋಗಿಸ್ತಾರ, ಅದರಿಂದ ನಮ್ಮ ದೇಹಕ್ಕೆ ತುಂಬಾ ಹಾನಿ ಆಗ್ತಿತ್ತು ಅಂತೇಳಿ, ಇದಂದ್ರೆ ಇವತ್ತು ಮೆಡಿಕಲ್ ಸೈನ್ಸ್ ಹೇಳ್ತೆ ಉಂಟು ಇದ್ರ ಬಗ್ಗೆ. ಹಾಗಾಗಿ ನಾವು ಒಂದು ಮಹಿಳೆ ತನ್ನ ಜೀವಿತಾವಧಿಯಲ್ಲಿ 40 ವರ್ಷ ಈ ಮೆನ್ಸೆಸ್ಟ್ರಲ್ ಸೈಕಲ್ ಪಾಸ್ ಆತ್ಲಂತ, ಅದು ಪಾಸ್ ಆದವಾಗ ಒಂದು ವಾರಕ್ಕೆ ಒಂದು ತಿಂಗಳಿಗೆ ಒಂದು 10-12 ಪ್ಯಾಡ್ ಲೆಕ್ಕ ಹಾಕಿ, 12 ತಿಂಗಳಿಗೆ ಎಷ್ಟಾಯ್ತು, 40 ವರ್ಷಕ್ಕೆ ಎಷ್ಟಾಯ್ತು.
0: ಕರೆಕ್ಟ್
1: ಮಾಡಿ ಅದೊಂದು ಹೇಳ್ರಿ, ಹೆಚ್ಚು ಕಮ್ಮಿ ಒಂದು 60,000 1.5 ಲಕ್ಷ ನಾವು ಖರ್ಚು ಮಾಡಿ ನಾವು ಆರೋಗ್ಯಕ್ಕೆ ತುಂಬಾ ಸಮಸ್ಯೆ ತಂದ್ಕಂತಿತ್ತಂದ್ ನಮ್ಗೆ ಗೊತ್ತಿಲ್ಲ.
0: ಓಕೆ.
1: ಅಂದ್ರೆ ಆ ಕೆಮಿಕಲ್ ಇಂದ ನಮ್ ತುಂಬಾ ಅಂದ್ರೆ ಈಚಿಂಗ್, ರ್ಯಾಶಸ್, ಕಡೆಗೆ ಗರ್ಭಕೊರಳಿನ ಕ್ಯಾನ್ಸರ್ ಅಂತಲ್ಲ ಅದು ಬಪ್ಪದ ಇದ್ರಿಂದ ಅಂತ ಹೇಳ್ಕೊಂಡು ಇವತ್ತು ಹೇಳ್ತಾ ಇದ್ರು. ನಂತರ ಲೇಟ್ ಮಕ್ಕಳ ಅಪ್ಪದ ಕ್ರಾಂಪ್ಸ್, ಹೊಟ್ಟೆ ನೋವು ಬಪ್ಪದ, ನಾವೆಲ್ಲ ಸಣ್ಣ ಕಿಪ್ಪತ್ತಿಗೆ ಬಟ್ಟೆ ಉಪಯೋಗಿಸ್ತಿದ್ದಿತ್ತು.
0: ಕರೆಕ್ಟ್.
1: ಕಾಟನ್ ಬಟ್ಟೆ ಚಂದ ಮಾಡಿ ಒಗ್ದು ಒಣಸಿ ಅದನ್ನ ಉಪಯೋಗಿಸ್ತಿದ್ದಿತ್ತು. ಹಂಗಾಗಿ ನಾವೆಲ್ಲ ಕಾಲೇಜಿಗೆ ಹೋಗ್ತಾರ, ನಾವು ಶಾಲೆಗೆ ಒಪ್ಪ, ಹೈಸ್ಕೂಲಿಗೆ ಒಪ್ಪತ್ತಿಗೆ 40 ಜನ ಹೆಣ್ಮಕ್ಳಿದ್ರೆ ಒಂದು 2-3 ಜನ ಹೊಟ್ಟೆ ನೋವು ಅಂತ ಕೇಳಿತ್ತು.
0: ಕರೆಕ್ಟ್.
1: ಆದ್ರೆ ಇವತ್ತು 40 ಜನ ಇದ್ರೆ 36 ಜನ ಹೊಟ್ಟೆ ನೋವು ಮನೆ ಮನೆ ಕಂತರು 3 ದಿನ. ಅದೆಲ್ಲವೂ ಇದರಿಂದ ಅಂತೇಳಿ ನಮ್ಗೆ ಅನ್ಸ್ತಿತ್ತು. ಆದ್ರೆ ಇವತ್ತು ನಮ್ಮ ಮೆಡಿಕಲ್ ಸೈನ್ಸ್ ಹೇಳ್ತಾ ಇತ್ತು, ನಮ್ಮ ಆಯುಷ್ ಡಾಕ್ಟರ್ ಎಲ್ಲ ಹೇಳ್ತಾ ಇದ್ರು ಅದಿಂದೇ ಬರ್ತಾ ಉಂಟು ಅಂತೇಳಿ ಹೇಳ್ಕೊಂಡಿದ್ದೆ ನಾನು. ಹಾಗಾಗಿ ನಾನು ಇದ್ರ ಬಗ್ಗೆ ಒಂಚೂರ ಇದ್ ಮಾಡ್ತಾ ಇರುವತ್ತಿಗೆ ನನಗೊಂದು ಬಾಳೆನಾರಿನ ಸ್ಯಾನಿಟರಿ ಪ್ಯಾಡ್ ಗೊತ್ತಾಯ್ತು. ಅದು ಕೇರಳದಿಂದ ಮಾತಾ ಅಮೃತಾನಂದಯ್ಯ ಮೈ ಅವರದ್ದು ಒಂದು ಆಶ್ರಮದಾಗೆ ಸೌಖ್ಯಂ ಫೌಂಡೇಶನ್ ಅಂತೇಳಿ ಉಂಟು, ಅದರಿಂದ ಮಾಡ್ತಾ ಇದ್ರು ಅವರು. ಅದನ್ನ ಫಸ್ಟ್ ನಾನು ತಕೊಂಡು ಉಪಯೋಗಿಸಿದೆ. ಉಪಯೋಗಿಸ್ದು ಒಂದು ಸರಿ ನಾವು ತಕೊಂಡ್ರೆ ಒಂದು ನಾನವಾಗ ನಾನು ತಗೊಂಡದ ಒಂದು 7-8 ವರ್ಷದ ಹಿಂದೆ, 10 ವರ್ಷ ಆಯ್ತಿತ್ತು ಪ್ರಾರಂಭ ಆಗಿ. 5 ವರ್ಷ ಉಪಯೋಗಿಸ್ಲಕ್ ಹೆಚ್ಚು ಕಮ್ಮಿ 5 ವರ್ಷ ಉಪಯೋಗಿಸಿದೆ ನಾನು.
0: ಅಂದ್ರೆ
1: ರೀಯೂಸೇಬಲ್ ಪುನಃ ವಾಶ್ ಮಾಡಿ ಉಪಯೋಗಿಸುವಂತದ್ದು, ಮತ್ತೆ ಬಾಳೆನರ ಆದ್ರಿಂದಾಗಿ ಅದು ಬೇಗ ಒಣಗತ್ತೆ. ಅದಕ್ಕೋಸ್ಕರ ನಾನೆಂತ ಮಾಡಿದೆ, ಈ ಪರಿಸರಕ್ಕೆ ನಂಗೆ ಸ್ವಲ್ಪ ಪರಿಸರದ ಬಗ್ಗೆ ತುಂಬಾ ಕಾಳಜಿ, ಅದರಿಂದಾಗಿ ಇದನ್ನ ಆರೋಗ್ಯ ದುಡ್ಡು ಕೊಟ್ಟು ನಮ್ಮ ಆರೋಗ್ಯ ಹಾಳು ಮಾಡ್ಕೊಂಡ್ ಜೊತೆಗೆ ಪರಿಸರವನ್ನು ನಾವು ಇಷ್ಟು ಹಾಳು ಮಾಡ್ತಾ ಉಂಟು. ಇಡೀ ಪ್ರಪಂಚದ ಹೆಣ್ಮಕ್ಳನ್ನ ತಕೊಂಡ್ರೆ, ಮಹಿಳಾ ಪಾಪ್ಯುಲೇಷನ್ ತಕೊಂಡ್ರೆ, ಒಂದು ದಿನಕ್ಕೆ ಹೆಕ್ಟರ್ ಗಟ್ಟಲೆ ಭೂಮಿ ಮುಚ್ಚುವತ್ತಂಬ ರೀತಿ ಇದ್ರ ಬಗ್ಗೆ ಹೇಳ್ತಾ
0: ಇದ್ದೆ.
1: ಅಷ್ಟು ಒಂದು ಹೆಕ್ಟರ್ ಮುಚ್ಚಿ ಹೋಗುವಷ್ಟು ಸ್ಯಾನಿಟರಿ ಪ್ಯಾಡ್ ಬಳಕೆ ಆಗ್ತಾ ಅಂತೇಳಿ. ಅದು ಬಿದ್ರೆ ಭೂಮಿ ಅಂತ ಕತ್ ಒಂದು ಪ್ಯಾಡ್ ಭೂಮಿಯಲ್ಲಿ ಮಣ್ಣಲ್ಲಿ ಮಣ್ಣಾಗೋಕೆ ಅಂದ್ರೆ ಡಿಕಂಪೋಸ್ಟ್ ಆಗೋಕೆ 850-900 ವರ್ಷ ಬೇಕಂತ.
0: ಓ,
1: ನಾವ್ ಇವತ್ ಹಾಕದ ಕಸ ನಾವಲ್ಲ, ನಮ್ ಮಕ್ಕಳಲ್ಲ, ಮರಿ ಮಕ್ಕಳಲ್ಲ, ಎಷ್ಟೋ ಜನರೇಷನ್ ಪಾಸ್ ಆರು, ನಾವ್ ಹಾಕದ ಕಸ ಅಲ್ಲೇ ಇರತ್ತೆ.
0: ಕರೆಕ್ಟ್.
1: ನಾವ್ ಇದ್ರ ಬಗ್ಗೆ ನಾವ್ ಸ್ವಲ್ಪ ಚಿಂತನೆ ಮಾಡ್ಲೇಬೇಕಲ್ಲ, ಹೆಚ್ಚಿನ ಗೊತ್ತೇ ಇರುದಿಲ್ಲ. ನನ್ಗೆ ಹೇಳ್ದವಾಗ ಇಷ್ಟು ಸಮಸ್ಯೆ ಉಂಟ ಇದಕ್ಕ ಕೇಳ್ತಾರೆ. ಖಂಡಿತ, ಇದ್ ನಾವ್ ಅರ್ಥ ಮಾಡ್ಕೊಂಡ್ಲೇಬೇಕಾದಂತ ವಿಚಾರ. ಅದರಿಂದಾಗಿ ನಾನೀಗ ಅದನ್ನೇ ಶಾಲಾ ಕಾಲೇಜಿಗೆ, ಈ ಸ್ವಸಹಾಯ ಸಂಘದಲ್ಲಿ, ಒಟ್ಟಾರೆ ಹೆಂಗಸರಿಗೆ ನನ್ನಿಂದ ಆದಷ್ಟು ಇದ್ರ ಮಾಹಿತಿಯನ್ನ ಕೊಡ್ತಾ ಬರ್ತಾ ಇದ್ದೆ. ಒಂದ್ ಫಸ್ಟ್ ನಾನು ಉಪಯೋಗಿಸಿದೆ, ಅದ್ರ ರಿಸಲ್ಟ್ ನಂಗೆ ಗೊತ್ತಾಯ್ತು.
0: ಏನಾಯ್ತು ರಿಸಲ್ಟ್?
1: ಈ ರಿಸಲ್ಟ್ ಅಂತೇಳ್ರಿ, ಈಗ ಈಚಿಂಗ್, ರ್ಯಾಶಸ್, ಅದೆಲ್ಲವೂ ಇದಾಗಿ ಹೆವಿ ಬ್ಲೀಡಿಂಗ್ ಸಹ ಅದು ಕಮ್ಮಿ ಆಯ್ತು. ನನಗೆ ರಿಸಲ್ಟ್ ನಂಗೆ ಗೊತ್ತಾದ ನಂತರ ಇದ್ರದ್ದು ಮಹತ್ವದ ಬಗ್ಗೆ ನಾ ಅರ್ತ್ಕೊಂಡು ಮತ್ತೆ ನಾನು ಅದನ್ನ ಸ್ಟಡಿ ಮಾಡಿದೆ. ಕಡೆಗೆ ಅಲ್ಲೂ ಸಹ ಏನಲ್ಲಿ ಮಾಡ್ತಾರೆ ಸೌಖ್ಯಂ ಫೌಂಡೇಶನ್ ಇಂದ, ಅವರು ತುಂಬಾ ರಿಸರ್ಚ್ ಮಾಡ್ತಾ ಇದ್ರೆ ಅದ್ರದ್ದು ಇಡೀ ವರ್ಲ್ಡ್ ವೈಡ್ ಇದ್ರ ಬಗ್ಗೆ ಇದಾಗ್ತಾ ಉಂಟು. ಈಗ ಅಂದ್ರೆ ತಿಳ್ಕೊಂಬಕ್ಕೆ ಅದ್ರದ್ದು ಎಷ್ಟೋ ಪೇಪರ್ಸ್ ಬೇರೆ ಬೇರೆ ಯೂನಿವರ್ಸಿಟಿಯಲ್ಲಿ, ಹೊರದೇಶದಲ್ಲೂ ಸಹ ಅದ್ರದ್ದು ಸಬ್ಮಿಟ್ ಆಗಿದೆ, ಅದ್ರ ಮೇಲೆ ಸರ್ವೆ ಆಗಿದೆ. ಒಂದು ಅಂದ್ರೆ ತುಂಬಾ ನಿಮ್ಗೆ ರಿಸರ್ಚ್ ಪೇಪರ್ ಬೇಕಾದ್ರೆ ಸಿಗತ್ತೆ. ನೀವು ಸೌಖ್ಯಂ ಫೌಂಡೇಶನ್ ಇವಾರೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ವಿಷಯ ಸಿಕ್ಕತ್ತೆ ಸೈಟ್ಗೆ. ಹಾಗಾಗಿ ನಾನು ಎಲ್ಲರಿಗೂ ಇದನ್ನ ಹೇಳಕ್ ಸ್ಟಾರ್ಟ್ ಮಾಡಿದೆ. ಉಪಯೋಗಿಸಿ ಅಂತ ಹೇಳು ಸ್ಟಾರ್ಟ್ ಮಾಡಿದೆ. ಅದರಿಂದ ನಂತರ ನಾನು ಒಂದಿಷ್ಟು ಕಾಲೇಜ್ಗಳಲ್ಲಿ ಹೋಗಿ ಹೇಳಿದೆ. ನಂತರ ಒಬ್ಬರು ನೆಕ್ಸಸ್ ಮಾಲ್ ಅಂದೇಳಿ ಮಂಗಳೂರಿನವರು, ಅವರು ಸೌಕಮ್ ಫೌಂಡೇಶನ್ ಒಟ್ಟಿಗೆ ಟೈಅಪ್ ಆಗಿ ಕರ್ನಾಟಕದ ತುಂಬಾ ಶಾಲೆಗಳಿಗೆಲ್ಲ ಫ್ರೀ ಕೊಡೋಕೆ ಪ್ಲಾನ್ ಮಾಡ್ರು. ಅಂದ್ರೆ ಅದಕ್ಕೊಂದು ಒಂದು ಕಾರ್ಯಕ್ರಮನೇ ಅವ್ರು ಇದ್ ಮಾಡಿರ, ಅಂದ್ರೆ ಅಭಿಯಾನ ತರ ಮಾಡಿರ. ಅದಕ್ಕೆ ಆವಾಗ ನಾನು ಸಹ ಅವರನ್ನ ನನಗೂ ಸಹ ಕಾಂಟ್ಯಾಕ್ಟ್ ಮಾಡಿ ಕೊಟ್ರಿ ಇಲ್ಲಿಗೆ. ನಾನು ಕುಂದಾಪುರದ ಒಂದು ಮೂರು ಕಾಲೇಜುಗಳಲ್ಲಿ ಇದ್ರ ಬಗ್ಗೆ ಹೇಳಿ ಆ ಮಕ್ಕಳಿಂದ ಅದನ್ನು ಯಾರು ಗೂಗಲ್ ಫಾರ್ಮ್ ಅನ್ನು ಫಿಲ್ ಮಾಡಿಸಿ ಫ್ರೀ ಫ್ರೀ ಯಾರಿಗೆ ಬೇಕಿತ್ತು ಫಿಲ್ ಮಾಡಿ ಅಂತೇಳಿ ಅವ್ರು ಫಿಲ್ ಮಾಡಿದ್ರು. ನಂತರ ಅವರು ಅದನ್ನು ಸ್ಪಾನ್ಸರ್ ಮಾಡಿ ಆ ಮಕ್ಕಳಿಗೆಲ್ಲ ಕೊಡ್ತು. ನಂತರ ಇಡೀ ಭಾರತದಾದ್ಯಂತ ಈ ತರದ ತುಂಬಾ ಅಭಿಯಾನ ಮಾಡಿ ಅಡೋಲೆಸೆನ್ಸ್ ಅಂದ್ರೆ ಸಣ್ಣ ಈ ಮಕ್ಕಳಿಂದ ವಿಷಯಗಳನ್ನ ಕಲೆಕ್ಟ್ ಮಾಡ್ತು. ಅವ್ರ ಸಮಸ್ಯೆ ಅಂತ ಆಗ್ತಾ ಉಂಟು ಈ ಪೀರಿಯಡ್ ಸಮಯದಲ್ಲಿ, ಅದನ್ನ ತಿಳ್ಕೊಂಡು ಇದನ್ನ ಕೊಟ್ಟ ನಂತರ ಇದನ್ನ ಉಪಯೋಗಿಸಿದ ನಂತರ ಆ ಸಮಸ್ಯೆ ಪರಿಹಾರ ಸಿಕ್ಕಿತ್ತ, ಈ ರೀತಿಯ ಒಂದು ಅವರೊಟ್ಟಿಗೆ ಅವರದ್ದೊಂದು ಫೀಡ್ಬ್ಯಾಕ್ ಗಳನ್ನ ತಕ್ಕಂತ ಬಂದದ್ರಿಂದ 10,000 ಈ ಹುಡುಗಿಯರು ಅಂದ್ರೆ ಅಡೋಲೆಸೆನ್ಸ್ ಹುಡುಗಿಯರು ಅವ್ರ ಹತ್ರಲ್ಲಿ ನಾವು ಫೀಡ್ಬ್ಯಾಕ್ ತಕೊಂಡವಾಗ ಅವರದ್ದು ಆ ತರದ್ದೆಲ್ಲ ಅಂದ್ರೆ ಏನ್ ಅವರದ್ದು ನಾರ್ಮಲಿ ಎಲ್ಲ ಹೆಣ್ಮಕ್ಳಿ ಬರುವಂತ ಎಲ್ಲ ಸಮಸ್ಯೆಗಳು ಉಂಟಲ್ಲ ಅದೆಲ್ಲ ಸಾಲ್ವ್ ಆಗಿರುವುದು ಆ ಫೀಡ್ಬ್ಯಾಕ್ ಇಂದ ಗೊತ್ತಾಗಿದೆ. ಹಾಗಾಗಿ ಅದ ಅಂದ್ರೆ ಇದು ಹೆಚ್ಚು ಜನರು ತಿಳ್ಕೊಳ್ಬೇಕು. ಒಟ್ಟಾರೆ ಪರಿಸರಕ್ಕೋಸ್ಕರ ಮತ್ತೆ ತಮ್ಮ ಹೆಲ್ತಿಗೋಸ್ಕರ, ತಮ್ಮ ಆರೋಗ್ಯ ರಕ್ಷಣೆಗಾಗಿ, ಪರಿಸರ ರಕ್ಷಣೆಗಾಗಿ, ಸಂರಕ್ಷಣೆಗಾಗಿ, ಇದೆರಡು ಉದ್ದೇಶದಿಂದ ಈ ಯೂಸ್ ಅಂಡ್ ಥ್ರೋ ಇಂದ ಹೊರಗೆ ಬಂದು ಮರುಬಳಕೆಯ ಸ್ಯಾನಿಟರಿ ಪ್ಯಾಡ್ ಗಳನ್ನು ಪ್ರತಿಯೊಬ್ಬರು ಉಪಯೋಗಿಸ್ಲೇಬೇಕು. ಯಾಕಂತ ಹೇಳಿದ್ರೆ ನಾವು ಆಸ್ತಿಯೋ ಮನೆಯೋ ಚಿನ್ನವೋ ದುಡ್ಡವೋ ಮಾಡಿ ಇಟ್ಟು ನಮ್ಮ ಮಕ್ಳಿಗೆ ಮಾಡಿ ಇಡತ್ತೆ, ಅದರಿಂದ ಅವರಿಗೂ ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಅಥವಾ ನನ್ನ ಮಗುವೆ 1,00,000 ಸಂಬಳ ತಕೊಂಡ್ರು ಬಟ್ಲಿಗೆ ಇದನ್ನ ಕಾಯಿನ ಐಕ ತಿಮ್ಕಾತಿಲ್ಲ,
0: ಕರೆಕ್ಟ್
1: ಅನ್ನ ಬೇಕು. ಭೂಮಿಯೇ ಹಾಳಾಗಿ ಹೋರೆ ಬೆಳೆ ಬೆಳೆಯೋಕೆ ಇಲ್ದಿದ್ರೆ ಊಟ ಮಾಡೋದಂತ. ಹಾಗಾಗಿ ನಾವೇನ್ ನಮ್ಮ ಸುತ್ತಮುತ್ತಲಿನ ಈ ಪರಿಸರದಲ್ಲಿ ನಮ್ಗೆ ಏನ್ ಬೇಕು ಉಪಯೋಗಿಸ್ಕೊಂಡು ಮುಂದಿನ ಜನಾಂಗಕ್ಕೆ ಅದನ್ನ ನಾವು ಸರಿಯಾಗಿ ಬಿಟ್ಟು ಹೋಯ್ಕು. ಆದ್ರೆ ಇವತ್ತು ನಾವೆಂತ ಮಾಡ್ತಿತ್ತಂದ್ರೆ ಆದಷ್ಟು ಹಾಳು ಮಾಡಿ
0: ತೆಗ್ದಿಲ್ಲದನ್ನೇ ಹಾಳು ಮಾಡಿ.
1: ಕೆಲವ್ರು ಹೇಳ್ತಾರೆ ಇಲ್ಲ ಇಲ್ಲ ನಾವು ಅದನ್ನೇ ಬಿಸಾಡುದಿಲ್ಲ ಸುಟ್ಟಾಕತ್ತಂತಾರೆ. ಸುಟ್ಟಾಕ್ರು ಸಹ
0: ಪ್ರಕೃತಿಗೆ
1: ಅಲ್ಲ, ನಮ್ಮ ಉಸಿರಾಡು ಗಾಳಿ ಹಾಳಾಗ್ತಾ ಉಂಟು. ಹಾಗಾಗಿ ನಾವ್ ಇದೆಲ್ಲ ನೆಲ ಜಲ ಮತ್ತೆ ವಾಯು ಇದು ಮೂರನ್ನ ಸರಿಯಾಗಿ ಇಟ್ಕೊಂಡ್ಕಿದ್ರೆ ನಮ್ಮ ಈ ಲೈಫ್ ಸ್ಟೈಲ್ ಅಲ್ಲಿ ಕೆಲವೊಂದನ್ನ ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಅದರಲ್ಲಿ ಮಹಿಳೆಯರಿಂದ ಪರಿಸರಕ್ಕೆ ಇಷ್ಟ ಹಾನಿ ಆಗ್ತಾ ಉಂಟು ಅಂತ ಹೇಳಿದ್ರ ಮೇಲೆ ನಾವು ಅದನ್ನ ನಮ್ಮನ್ನ ಬದಲು ಮಾಡ್ಕೊಳ್ಲೇಬೇಕಂತೇಳಿ ನಾನು ಹೇಳುವಂತದ್ದು.
0: ಈಗ ನೀವು ಈ ಸ್ಯಾನಿಟರಿ ಪ್ಯಾಡ್ ಎಂತಕ್ ಬಳಸಕಂತ ಹೇಳಿದ್ರಿ, ಅಂದ್ರೆ ಪ್ರಕೃತಿಯಲ್ಲಿರುವ ನಾವ್ ಏನೀಗ ಎಲ್ಲ ಸಾಯಿಲ್ ಪೊಲ್ಯೂಷನ್ ಆ ಪೊಲ್ಯೂಷನ್ ಈ ಪೊಲ್ಯೂಷನ್ ಮಾಡ್ತೀವಿ ಅದ ತಡೆಗಟ್ಟಬಹುದು. ಮತ್ತಿದು ರೀಯೂಸಬಲ್, ನೀವು ದಿನ ಪ್ರತಿ ಮೆನ್ಸಸ್ಸಿಗೂ ಒಂದೊಂದ್ ಪ್ಯಾಕ್ ತಕೋ ಎರಡು ಪ್ಯಾಕ್ ತಕೋ ಖರ್ಚು ಮಾಡ ಬಿಸಾಡ ಅಂತ ಹೇಳೋದಲ್ಲ, ಮತ್ತೆ ಮತ್ತೆ ಬಳಸಬಹುದು. ಮತ್ತೆ ನಮ್ಮ ಆರೋಗ್ಯಕ್ಕೆ ಅದು ಬಹಳ ಒಳ್ಳೇದು, ಅಂದ್ರೆ ಬ್ಲೀಡಿಂಗ್ ಜಾಸ್ತಿ ಹಬ್ಬದಿರ್ಬೋದು, ಇಚ್ಚಿಂಗ್ ಇರ್ಬೋದು, ಇಂಥ ಸಮಸ್ಯೆಗಳನ್ನೆಲ್ಲ ಅದು ಕಮ್ಮಿ ಮಾಡುತ್ತ. ಈಗ ಈ ಪ್ಯಾಡ್ ನ ವಿಶೇಷತೆ ಅಂತಂದ್ರೆ ನಂಗೆ ಆಶ್ಚರ್ಯ ಆಗಿದ್ದು ಅದು ಬಾಳಿ ನಾರಿಂದ ಮಾಡದ್ದು ಅಂತ. ಬಾಳೆ ಗಿಡದ ನಾರ್ ಅಲ್ದಾ, ಅದನ್ನ ಹ್ಯಾಂಗ್ ಮಾಡ್ತಾರೆ, ಅದು ಹ್ಯಾಂಗ್ ಗೊತ್ತಿರುತ್ತ, ಅದು ಹ್ಯಾಂಗ್ ಇರತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಕೂಡ ಆತ. ಯಾಕಂದ್ರೆ ನಾವು ಹೂ ಕೊಟ್ಟು ಬಾಳಿ ಬೆಳಿತ ಅಂದ್ರೆ ಅದೇ ಪಟಕ್ ಪಟಕ್ ಅಂತ ಉಂಡಾತಿರತ್ತೆ, ಹೆಚ್ಚಾಗಿ ನೀರನ್ನ ನೆನೆಸ್ಕೊಂಡು ಹಿಂಗ್ ಮಾಡ್ಕೊ ಟಪಕ್ ಟಪಕ್ ಹೋಯತ್ತದ್. ಇದ್ ಹ್ಯಾಂಗೆ ಏನು ಈ ತರದ ಒಂದು ಕ್ಯೂರಿಯಾಸಿಟಿ ಇದ್ರ ಬಗ್ಗೆ ಹೇಳ್ತಾರೆ?
1: ಅದು ಅಲ್ಲಿ ಅದ ದೊಡ್ಡ ಒಂದು ಫ್ಯಾಕ್ಟ್ರಿ ಟೈಪನೆ ಮಾಡ್ಕೊಂಡಿದ್ದೆ ನಾನು, ಹೋಗಿ ನೋಡಿ ಬಂದಿದ್ದೆ ಅದನ್ನು ಸಹ. ಯಾಕಂದ್ರೆ ಒಂದೇದಾಗಿ ಬಾಳೆನಾರ ಅವರು ಅಂತ ಹೇಳಿದ್ರೆ ಬಾಳೆ ಹಣ್ಣಾದ ನಂತರ ಬಾಳೆ ಗಿಡ ವೇಸ್ಟ್, ಅದ ಹೇಳ್ತಾರೆ ಕಸದಿಂದ ರಸ, ಅದ್ರ ಮರುಬಳಕೆ. ಅದನ್ನ ಅವರು ಮೆಷಿನರಿಗಳುಂಟು ಅದರಲ್ಲಿ ಫುಲ್. ನಾವೀಗ ಕಾಯಿ ಕತ್ತೈತ್ ನೋಡಿ, ಕಾಯಿ ಕತ್ತದ ಸುಂಬಿರತ್ ಗಟ್ಟಿ ಇರತ್ತೆ ಕಾಯಿ ಕತ್ತ. ನಾವು ಕಾಮ್ಕೋರಿ ಇದ್ರೊಳಗೆ ಹುರಿ ಹಗ್ಗ ಮಾಡು ಕತ್ತ ಅಂದ ಆಲೋಚನೆ ಆಯ್ತಲ್ಲ, ಆಲೋಚನೆ ಬತ್ತ ನಮ್ಗೆ. ಅದೇ ರೀತಿ ಈ ಬಾಳೆ ಇದ್ರನ್ನ ಅವರು ಅದೇ ಒಂದ್ ರೀತಿ ಅದನ್ನೆಲ್ಲ ತೆಗ್ದು ಅದನ್ನ ಮೆಷಿನ್ ಕೊಟ್ಟ ಅದನ್ನ ಕೀಸಿ ಈಗ ಹೊಗೆ ಸೊಪ್ಪು ಬೇರೆ ಬೇರೆ ಮಾಡ್ತಾರಲ್ಲ ಕಾಯಿ ಕತ್ತ ಅಂದ್ರೆ ನಾವು ಕುಟ್ಟಿ ಮಾಡತ್ತ, ಇದು ಮೆಷಿನ್ ಕೊಟ್ಟು ಅದನ್ನ ದಾರ ಮಾಡಿ ಅದನ್ನ ಮತ್ತೆ ಕೂತ್ಕೊಂಡು ಅದನ್ನ ಸಪರೇಟ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಅದೊಂದು ಕ್ವಾಲಿಟಿ ಗೊತ್ತುಂಟು, ಆ ಕ್ವಾಲಿಟಿನೆಲ್ಲ ಬೇರೆ ಬೇರೆ ಮಾಡಿ ಅದನ್ನ ಕಡಿಕ ಅದರಲ್ಲಿ ಬೇರೆ ಬೇರೆ 9mm, 6mm ಆ ರೀತಿದ ಒಂದ್ ರೀತಿ ಒಂದು ಎಂತ ಹೇಳ್ತಾರೆ ಅದು ಪ್ಯಾಡ್ ಟೈಪ್ ಇದು ಒಂದು ಶೇಪ್ ಅಲ್ಲಿ ಅದನ್ನ ಮಾಡ್ತಾರೆ. ಅದಕ್ಕೆ ಬಟ್ಟೆಯಿಂದ ಅಡಿಬದಿಗೆ ಇದು ಲೀಕ್ ಪ್ರೂಫ್ ಮೆಟೀರಿಯಲ್ ಹಾಕ್ತಾರೆ, ಲೀಕ್ ಪ್ರೂಫ್ ಮೆಟೀರಿಯಲ್ ಹಾಕಿ ಮತ್ತೆ ಫುಲ್ ಇದಕ್ಕೆ ಬಟ್ಟೆಯಿಂದ ಕವರ್ ಮಾಡ್ತಾರೆ. ಬಟ್ಟೆಯಿಂದ ಕವರ್ ಮಾಡಿ ಇದ ತರ ಅದಕ್ಕೆ ಎರಡು ಬಟನ್ ಇಟ್ಟು ನಮ್ಮ ನ್ಯಾಪ್ಕಿನ್ ಗಳಿಗೆ ಬಟನ್ ಹಾಕುವ ಹಾಗೆ ಮಾಡಿ ಇಡ್ತಾರೆ. ಅದರಿಂದ ನಮ್ಮಲ್ಲಿ ಅಂದ್ರೆ ಬಟ್ಟೆ ನಾವೀಗ ಬೇರೆ ಇದ್ ಮಾಡಿದವಾಗ ಮೈ ಆಗುವಂತದ್ದು ಕೆಲವೊಮ್ಮೆ ಹೆವಿ ಫ್ಲೋಗೆ ಅಥವಾ ಮಲಗಿದಾಗ ನಮ್ಮ ಬಟ್ಟೆ ತಾಗುದು ಈ ರೀತಿದೆಲ್ಲ ಯಾವುದು ಸಮಸ್ಯೆ ಇಲ್ಲ. ಮತ್ತೆ ಈ ನಮ್ಮ ಮ್ಯಾನ್ಸೆಸ್ಟರ್ ಬ್ಲೀಡಿಂಗ್ ಆಕ್ಚುಲಿ ಹೇಗಿರುತ್ತೆ ಅಂತ ಹೇಳ್ರೆ, ನಮ್ಗೆ ಕೈ ಗಾಯಾರೆ ರಕ್ತ ಹೊತ್ತಲ್ಲ, ಅದೇ ರೀತಿ ಕ್ಲೀನ್ ಬ್ಲೀಡಿಂಗ್. ಆದ್ರೆ ನಾವು ಈ ಯಾವ್ದು ಡಿಸ್ಪೋಸಬಲ್ ಪ್ಯಾಡ್ ಉಪಯೋಗಿಸುತ್ತಲ್ಲ, ಅದ್ರಲ್ಲಿ ನಮ್ಗೆ ಬ್ಯಾಡ್ ಸ್ಮೆಲ್ ಎಲ್ಲ ಬರುದುಂಟು, ಅದು ಕೆಮಿಕಲ್ ರಿಯಾಕ್ಷನ್ ಇಂದ. ಇದ್ರಲ್ಲಿ ಅದಿಲ್ಲ. ಮತ್ತೆ ಒಂದು ನೀವು ಅದ್ರಲ್ಲಿ ಬೇರೆ ಬೇರೆ ಟೈಪ್ ಉಂಟು, ಅಂದ್ರೆ ಕಮ್ಮಿ ಫ್ಲೋ ಇದ್ದವಾಗ ಸಿಂಗಲ್ ಯೂಸ್ ಮಾಡುವಂತದ್ದು, ಹೆವಿ ಫ್ಲೋ ಇದ್ದಾಗ ಅದಕ್ಕೊಂದು ಇನ್ಸರ್ಟರ್ ಇರ್ತದೆ ಎಕ್ಸ್ಟ್ರಾ ಹಾಕೊಂಡು, ಸ್ವಲ್ಪ ಲಾಂಗ್ ಜರ್ನಿ ಹೆವಿ ಫ್ಲೋ ಇದಕ್ಕೆಲ್ಲ ಉಪಯೋಗಿಸುವಂಗೆ ಅದಕ್ಕೆ ವ್ಯವಸ್ಥೆಗಳುಂಟು. ಅದನ್ನೇ ಅದು ಅಂದ್ರೆ ಆ ತರವೇ ಸಿಗುತ್ತದೆ ಎಲ್ಲ.
0: ನೀವೀಗ ಬಟ್ಟೆ ಯೂಸ್ ಮಾಡೋದು ಅದರಲ್ಲಿ ಅಂತ ಹೇಳಿದ್ರಿ, ಯೂಶ್ವಲಿ ನೀವು ಮೆನ್ಸಸ್ ಟೈಮ್ ಅಲ್ಲಿ ಕಾಟನ್ ಬಟ್ಟೆನೆ ಬಳಸಿದ್ರು ಅದ್ ಕೆಲವು ಸಲ ವಾಸನೆ ಒಪ್ಪುದಿತ್ತು, ಅಂದ್ರೆ ನೀವು ಸರಿ ತೊಳೆದಿಲ್ಲ, ಬಿಸಿ ನೀರಲ್ಲಿ ತೊಳೆದಿಲ್ಲ, ಬಿಸಿಲಿಗೆ ಹಾಕ್ಲಿಲ್ಲ, ಮಳೆಗಾಲ ಮನೆ ಒಳಗೆ ಹುಕ್ಸಿಟ್ಟು ಅಣಸ್ರಿ, ಅದೊಂದು ಸ್ಮೆಲ್ ಇರುತ್ತೆ ಅದ್ರಲ್ಲಿ. ಇದ್ರಲ್ಲಿ ಈಗ ಬಟ್ಟೆ ಯೂಸ್ ಮಾಡಿ ಅದನ್ನ ರೀಯೂಸ್ ಮಾಡುದಲ್ಲ, ಅದು ಸ್ಮೆಲ್ ಬತ್ತಿಲ್ಲ.
1: ಇಲ್ಲ, ಒಳಗೆ ಬಾಳೆನಾರಿ ಇರುದ್ರಿಂದಾಗಿ ಏನೋ, ಯಾಕಂದ್ರೆ ನಾನು ಯೂಸ್ ಮಾಡಿ ಕಂಡದ್ದು ಕೇಳುದ, ಅದು ನಾವು ಅದಕ್ಕೆ ತುಂಬಾ ಇಲ್ಲ ನೀರನ್ನೇ, ನೀವು ಟ್ಯಾಪ್ ಆಗಿ ಹಿಂಗೆ ಡೈರೆಕ್ಟ್ ಬಿಟ್ಟರು ಒಂದಮ್ ಕ್ಲೀನ್ ಆಗಿ ಹೋಗುತ್ತೆ, ಮತ್ತೆ ಸ್ವಲ್ಪ ಅದ್ದಿ ತೆಗಿಬಹುದು, ಮತ್ತೆ ಸೋಪ್ ವಾಟರ್ ಅಲ್ಲಿ ಅದು ಸ್ಕ್ವೀಸ್ ಮಾಡಕೊಂದುಂಟು, ಅಂದ್ರೆ ನಾವು ಬಟ್ಟೆ ಹಿಂಡಿದಾಗ ಹಿಂಡ್ಲಿಕ್ಕಿಲ್ಲ, ಅದು ರೌಂಡ್ ಆಗಿ ಸ್ಕ್ವೀಸ್ ಮಾಡಿ ಅಥವಾ ಹಾಗೆ ಇಟ್ಟರು ಬೇಗ, ಅಂದ್ರೆ ಬಾಳೆನಾರ ಅದ್ರಿಂದಾಗಿ ಬೇಗ ಡ್ರೈ ಆಗತ್ತೆ, ಬಟ್ಟೆ ಆತರ ಸ್ಮೆಲ್ ಬರುದಿಲ್ಲ, ಅಷ್ಟೇ ಫ್ರೆಶ್ನೆಸ್ ಇರುತ್ತೆ. ಅದು
0: ಬಾಳೆನಾರು ಕೂಡ ನೀವು ತುಂಬಾ ಟೈಮ್ ಅದು ಲಡ್ ಆತಿಲ್ಲ ಒಳಗೆ,
1: ಅದೇ ನಾನು ಅನ್ಸುದು. ಆದ್ರೆ ಇದಿಲ್ಲ, ಅದು ಒಳಗೆ ಅದು ಅದನ್ನ ಅವರು ಯಾವ ತರ ಒಂಥರ ಈಗ ಹಾಸಿಗೆ ಇರುತ್ತಲ್ಲ, ಹಾಸಿಗೆ ಮಾಡ್ತಾರೆ ಕಾಯಿ ಸುಂಬಿದ, ಕಾಯಿ ಸುಂಬಿದ ಹಾಸಿಗೆ ಮಾಡೋಕೆ ಯಾವ ರೀತಿ ಅವರು ಅದನ್ನೇ ಪಂಚ್ ಮಾಡಿ ಅದನ್ನೇ ಒಂದು ಯಾವ್ದು ಒಂದ್ ರೀತಿ ಅದು ಸ್ಕ್ವೇರ್ ಟೈಪ್ ಮಾಡಿ ಅದನ್ನೆಲ್ಲ ಕುಳಿಸ್ತಾರಲ್ಲ, ಆ ರೀತಿ ಏನೋ ಮೆಷಿನ್ ಅಲ್ಲಿ ಪಂಚ್ ಮಾಡಿದವಾಗ ಅದು ಹಾಗೆ ದಪ್ಪ ಆಗಿ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ. ಅದು ಲಡ್ಡ ಅಂದ್ರೆ ಲಡ್ಡಾಗಿ ಹೊರಿಯೋದು ಅಷ್ಟು ಸುಲಭದಾಗ ಆಗುದಿಲ್ಲ ಅನ್ಸುತ್ತೆ, ಯಾಕಂದ್ರೆ ನಾನು ಉಪಯೋಗಿಸಿದೆ 4-5 ವರ್ಷ, ಅದೇ ಅಷ್ಟೇ ಫ್ರೆಶ್ ಉಂಟು ಅದು ಉಪಯೋಗಿಸಿದ ನಂತರ ಆರಾಮ.
0: ಎಷ್ಟು ವರ್ಷ ಬಳಸಬಹುದು ಆ ಒಂದು ಪ್ಯಾಡ್?
1: ಆಕ್ಚುಲಿ ಅವ್ರು ಹೇಳೋ ಪ್ರಕಾರ 3-4 ಅಂತ ಹೇಳ್ತಾರೆ, ನಾನು ಹೇಳೋ ಪ್ರಕಾರ ಬಳಸೋದ್ ಪ್ರಕಾರ 4-5 ವರ್ಷನೂ ಬಳಸಬಹುದು ಅಂತೇಳಿ ನನ್ಗೆ ಅನ್ಸ್ತಾ ಉಂಟು.
0: ಕಡೆಗೆ ಎಂತ ಮಾಡ್ತಾರೆ ಅದ್ರ ಡಿಸ್ಪೋಸ್ ಹ್ಯಾಂಗ್ ಮಾಡ್ತಾರೆ?
1: ಅದ್ರ ಡಿಸ್ಪೋಸ್ ಅಂತ ಬಟ್ಟೆ ಮತ್ತೆ ಬಾಳೆನಾರಲ್ಲ, ನೀವು ಅದನ್ನು ಓಪನ್ ಮಾಡಿ ಎಂತ ಇದಕ್ ಹಾಕಿ ಅಂದ್ರೆ ಬಾಳೆನಾರನ್ನು ಸುಟ್ಟು ಹಾಕ್ಬಹುದೇನು ಅಂದ್ರೆ ಹಾಗೆ ಅಂತ
0: ಮಾಡ್ಬೋದು
1: ಬಟ್ಟೆ ಬಿಟ್ಟು. ಇಲ್ಲ, ನಾನು ತಕಂಬತ್ತಿಗೆ ನನ್ನ ಏಜ್ ಒಂದಿದೆ ಇತ್ತು, ನಂತರ ನಾನು ಮೆನೋಪಾಸ್ ಆದ ನಂತರ ಅದನ್ನ ಯೂಸ್ ಮಾಡಲಿಲ್ಲ, ಹಾಗೆ ಉಂಟು ಇವತ್ತು ಸಹ ಅಷ್ಟೇ ಫ್ರೆಶ್ ಉಂಟು.
0: ಓಕೆ,
1: ಹಾಗೆ
0: ಸೊ ಹಾಗಾಗಿ ನೀವೊಂದು 4-5 ವರ್ಷ ಅದನ್ನ
1: ಬಳಸು.
0: ಇಷ್ಟೆಲ್ಲ ಕೆಂಬತ್ತಿಗೆ ಕೆಂಬರಿಗೆ ಒಂದು ಆಸಕ್ತಿ ಬತ್ತತ್ತೆ ಈಗ ಎಂತಂತ ಕೇಂದ್ರೆ ಎಷ್ಟು ರೇಟ್ ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ನಾನು ಕೆಂಬದ್ ಮಾಡ್ತೆ, ಈಗ ಕೆಲವರಿಗೆ ಹೆವಿ ಬ್ಲೀಡಿಂಗ್ ಇಪ್ಪತ್ತಿಗೆ ದಿನಕ್ಕೊಂದು 3-5 ಪ್ಯಾಡ್ ಎಲ್ಲ ಹಾಕುವರು ಇಡ್ತಾರೆ, 5-6-7 ಕೆಲವು ಸಲ ಡಬಲ್ ಪ್ಯಾಡ್ ಹಾಕಂತರು, ಎಲ್ಲಾರು ಲೀಕ್ ಆದ್ರೆ ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ ಮಕ್ಕಳೆಲ್ಲ. ಸೊ ಇದು ಹೆಂಗ್ ಅದ್ರ ಬಳಕೆ ಅಂದ್ರೆ ಒಂದೇ ಪ್ಯಾಡ್ ಇಡೀ ದಿನ ಇಷ್ಟು ಗಂಟೆ? ಫಾರ್ ಎಕ್ಸಾಂಪಲ್ ನಾವು ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡ್ತೀವಿ, ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡಿದಾಗ ಇಷ್ಟು ಟೈಮಿಗೆ ಅದನ್ನ ತೆಗೆದು ಒಂದ್ಸಲ ಹೊರ ಹಾಕಿ ಕ್ಲೀನ್ ಮಾಡಿ ಒಂದ್ ಸ್ವಲ್ಪ ಸ್ಟೆರಿಲೈಸ್ ಮಾಡಿದ್ರು ಒಳ್ಳೇದು, ಮಾಡಿ ನೀವು ಮತ್ತೆ ಹಾಕೊಂಡ್ರು ಒಳ್ಳೇದಂತ ಹೇಳಿದ್ರು. ಸೊ ಇದಾದ್ರೆ ಹೆಂಗೆ?
1: ಇನ್ಸರ್ಟರ್ ಅಂತ ಹೇಳಿ ಎಕ್ಸ್ಟ್ರಾ ಇರುತ್ತೆ, ಇದಕ್ಕೆ ಕಮ್ಮಿ ಫ್ಲೋ ಇದ್ದಾವಾಗ ಸಿಂಗಲ್ ಹಾಕೊಂಡ್, ಹೆವಿ ಇರುವತ್ತಿನ ಹೇಳಿದ್ ಹೆವಿ ಅಥವಾ ಲಾಂಗ್ ಜರ್ನಿಗೆಲ್ಲ ಡಬ್ಬಲ್ ಹಾಕ್ಲಕ್ಕ, ಆ ಡಬ್ಬಲ್ ಅಲ್ಲೂ ಮತ್ತೊಂದ್ ಬ್ಯಾಗ್ ಬತ್ತದ್ರೊಳಗೆ, ಅಂದ್ರೆ ಒಳ್ಳೆ ಅಂದ್ರೆ ಲೀಕ್ ಪ್ರೂಫ್ ಮೆಟೀರಿಯಲ್ ಇದೆ, ಕೊಡಿಯೋರ್ ವಿ ಟೈಪ್ ಇದು ಒಂದು ಬ್ಯಾಗ್ ಇರುತ್ತೆ ಜಿಪ್ ಇದ್ದದ್ದು. ಒಂದ್ವೇಳೆ ಲಾಂಗ್ ಜರ್ನಿ ಅಥವಾ ನೀವು ಲಾಂಗ್ ಟೈಮ್ ಕಾಲೇಜು ಆಫೀಸ್ ಅಲ್ಲೋ ಇರುವಂತಿದ್ರೆ ಆ ಇನ್ಸರ್ಟರ್ ಉಂಟಲ್ಲ ಅದನ್ನ ತೆಗ್ದು ವಾಶ್ ಮಾಡಿ ಆ ಬ್ಯಾಗ್ ಒಳಗೆ ಹಾಕೊಂಡು ಎಕ್ಸ್ಟ್ರಾ ಇನ್ಸರ್ಟರ್ ಹಿಡ್ಕೊಂಡು ಹೋಗಿ ಹಾಕೊಳ್ಬಹುದು, ಆ ತರದ ವ್ಯವಸ್ಥೆನೂ ಉಂಟು. ಅದ್ರೊಳಗೆ ಫುಲ್ ಸೆಟ್ ಅಂತ ಹೇಳಿದ್ರೆ ಆಕ್ಚುಲಿ ಅಂದ್ರೆ ಒಂದ್ 3 ಬೇಸ್ 3 ಇನ್ಸರ್ಟರ್ 6 ಪೀಸ್ ಬರುತ್ತೆ ಒಂದಿದ್ರೊಳಗೆ, ಆಲ್ಮೋಸ್ಟ್ ಅದು ಸಾಕಾಗತ್ತೆ. ಇಲ್ಲ ಅಂದ್ರೆ ನಾವಂದ್ರೆ ಮತ್ತೊಂದು ತಗೊಳ್ಬಹುದು, ಆನ್ಲೈನ್ ಆಗಿ ಅವೈಲೇಬಲ್, ಆನ್ಲೈನ್ ಆಗೂ ಸಿಗುತ್ತೆ, ಆನ್ಲೈನ್ ಆಲ್ ಓವರ್ ವರ್ಲ್ಡ್ ಉಪಯೋಗಿಸ್ತಾ ಇದ್ರಿ ಇವತ್ತು.
0: ಎಂತನಲ್ಲಿ ಹುಡುಕಕ್ಕೆ ಆನ್ಲೈನ್?
1: ಸೌಖ್ಯಂ
0: ಸ್ಯಾನಿಟರಿ ಪ್ಯಾಡ್ಸ್.
1: ಸೌಖ್ಯಂ ಸ್ಯಾನಿಟರಿ ಪ್ಯಾಡ್ಸ್ ಅದು ಅಂದ್ರೆ ಅದ್ರೊಳಗೆ ಸ್ವಲ್ಪ ಸ್ವಲ್ಪ ಸ್ಪೆಲ್ಲಿಂಗ್ ಎಲ್ಲ ಆಚೆಚೆ ಇರಬಹುದು. ಇದು SCIU ಕೆಲವ್ದು SO ಇರ್ಬಹುದು. ಇದು ಸೌಖ್ಯಮ್ಮ ಮತ್ತೆ ಇದ್ರದ್ದು ಅಮೃತಾನಂದಮಯಿ ಅದ್ರ ದಂಡರಲ್ಲಿ ಬರುವಂತದ್ದು.
0: SAU KHYAM
1: ಕೆ ಸೌಖ್ಯಂ ಕೆ ವೈ
0: KYIM SAUKYIM ಅಂತ ಇರುತ್ತೆ. ಸೊ ಅದ ಅಮೃತಾನಂದಮಯಿಂದ, ಸೊ ಅದನ್ನ ಕಂಡ್ಕೊಂಡು ತಕ್ಕಂಡ್ರೆ ಒಳ್ಳೇದು. ಸೇಮ್ ಬ್ರ್ಯಾಂಡ್ ನೇಮ್ ಒಂದೊಂದು ಸ್ಪೆಲ್ಲಿಂಗ್ ಆಚೀಚೆ ಇದ್ದು ಇರೋ ಚಾನ್ಸಸ್ಗಳಿರುತ್ತೆ.
1: ಬಾಳೆನಾರಿದ್ ಮಾತ್ರ, ಬಾಳೆನಾರಿದ್ ಮತ್ತೆಲ್ಲೂ ನಾನು ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ದಂಗಿಲ್ಲ. ಬಾಳೆನಾರಿಂದ ಮಾಡೋದು ಅವ್ರು ಮಾತ್ರ, ಅಲ್ಲಿದ್ದ ಮಾತ್ರ.
0: ಓಕೆ, ಎಷ್ಟಿರುತ್ತೆ ಅದಕ್ಕೆ ರೇಟ್? ಒಂದ್ ಪ್ಯಾಡ್ಗೆ
1: ಸ್ಟಾರ್ಟರ್ ಪ್ಯಾಕ್ ಅಂತೇಳಿ ಇರುತ್ತೆ. ಸ್ಟಾರ್ಟರ್ ಪ್ಯಾಕ್ಗೆ ಒಂದ್ ನೈಟ್ ಒಂದ್ ಡೇ ಎರಡು ಪ್ಯಾಡ್ ಇರುತ್ತೆ. ಎರಡು ಪ್ಯಾಡ್ ಅಂದ್ರೆ ಎರಡು ಬೇಸ್, ಎರಡು ಇನ್ಸರ್ಟರ್, ನಾಲ್ಕು ಪೀಸ್ ಇರುತ್ತೆ. ಇನ್ಸರ್ಟರ್ ಅನ್ನ ಸಿಂಗಲ್ ಹಾಕೊಳಕ್ ಆಗುದಿಲ್ಲ, ಅದು ಲೀಕ್ ಆಗುತ್ತೆ. ಬೇಸ್ ಮ್ಯಾನೆ ಎಕ್ಸ್ಟ್ರಾಕ್ ಮಾತ್ರ ಉಪಯೋಗಿಸೋದು. ಅದು ಎರಡು ಸೆಟ್ಟಿಗೆ ಆಕ್ಚುಲಿ ಒಂದು ಆನ್ಲೈನ್ ಆಗಿ ಗೊತ್ತಿಲ್ಲ, ಅದ್ರಲ್ಲಿ 390 ಅಂತೇಳಿ ಉಂಟು, 390 ಅಂತೇಳಿ. ನಾನು ಆಕ್ಚುಲಿ ಅಲ್ಲಿಂದ ನಾನು ಹೋಗಿ ತಂದು ಅವೇರ್ನೆಸ್ ಪ್ರೋಗ್ರಾಮ್ ನಾ ತುಂಬಾ ಮಾಡ್ತೆ, ಅಲ್ಲಿ ಕೊಡೋಕ್ಕೋಸ್ಕರ ನಾನು ಅಲ್ಲಿಂದ ಹೋಗಿ ತರ್ತಿದ್ದೆ. ಅದೀಗ ಆವಾಗ 350 ಇದ್ದಿತ್ತು, ಈಗ ಅಂದ್ರೆ ಅದಕ್ಕೆ ಮೆಟೀರಿಯಲ್ ಕಾಸ್ಟ್ ಎಲ್ಲ ಜಾಸ್ತಿ ಆಗಿ 375 ಈ ಸರಿ, 375 ಹೇಳ್ತಾ ಇದ್ರೆ ಅಷ್ಟೇ.
0: ರೀಯೂಸಬಲ್ ಅಲ್ವಾ? ಅಲ್ಲ, ನಾಕೆಂಬುದು ಈಗ ನೀವೀಗ ಇಲ್ಲಿ ಶಾಲೆಗಳಿಗೆ ಕಾಲೇಜ್ಗಳಿಗೆ ಎಲ್ಲ ಹೋಗಿ ಎಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ರಲ್ಲ, ಮಕ್ಕಳೆಲ್ಲ ಯೂಸ್ ಮಾಡ್ತಾ ಇದಾರ?
1: ಮಾಡ್ತಾ ಇದ್ರೆ ನಂಗೆ ಸುಮಾರು ಜನ ಫೀಡ್ಬ್ಯಾಕ್ ಕೊಟ್ಟಿದ್ರೆ. ಈಗಳು ಎಂತ ಆಯ್ತಂದ್ರೆ, ಮೊನ್ನೆ ಒಂದಿನ BMC ಅದಲ್ಲ ಹಾಸ್ಟೆಲ್, BCM ಹಾಸ್ಟೆಲ್ಗೆ ಅವರ ಆಶಾದೇವಿ ಮೇಡಮ್ ಅಂತ ಹೇಳಿದ್ರೆ, ಅವರು ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಕರೆದ್ರೆ. ಯಾಕಂತ ಹೇಳಿದ್ರೆ ಬೇರೆ ಕಾರ್ಯಕ್ರಮ, ಯೋಗ ಡೇಗ್ ಹೋದ್ ನಾನು, ಯೋಗ ಡೇಗ್ ಹೋದಾಗ ಅವ್ರ ಹತ್ರ ನಾನು ಇದ್ರ ಬಗ್ಗೆನೂ ಮಾತಾಡಿ ಮಕ್ಕಳಿಗೆ ಒಂಚೂರು ಮಾಹಿತಿ ಕೊಟ್ಟೆ. ಮಾಹಿತಿ ಕೊಟ್ಟಾಗ ಅವ್ರು ಹೇಳಿದ್ರೆ ನಿಜವಾಗ್ಲೂ ಇದು ಇವತ್ತಿನ ಅವಶ್ಯಕತೆ. ಅಂದ್ರೆ ಮಕ್ಕಳ ಈ ಅಂದ್ರೆ ಡಾಕ್ಟರ್ ಇದ್ದೆ ನನ್ನೊಟ್ಟಿಗೆ, ಡಾಕ್ಟರ್ ಹೇಳ್ರು ಹೆಲ್ತ್ ಇಶ್ಯೂಸ್ ಏನೆಲ್ಲ ಬರ್ತುಂಟು ಅದರಲ್ಲಿ ಅಂತೇಳಿ. ಹಾಗಾಗಿ ಹೆಲ್ತ್ ಇಶ್ಯೂಸ್ ಒಂದು, ಎರಡನೇದಾಗಿ ಹಾಸ್ಟೆಲ್ಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ನೀವು ಅವಾಗ ಹೇಳ್ದಾಗೆ ಇದು ಬಿಸಾಡೋದು, ಸಿಕ್ಕಲ್ ಬಿಸಾಡೋದು, ಮತ್ತೆ ಇದಕ್ಕೆ ಕಮೋಡ್ ಒಳಗೆ ಹಾಕಿ ತುರ್ಕಿ ಬಿಡೋದು, ಬ್ಲಾಕ್ ಆಗುದು, ಪೈಪ್ ಲೈನ್ ಬ್ಲಾಕ್ ಆಗುದು, ತುಂಬಾ ಸಮಸ್ಯೆಗಳು ಬರ್ತಾ ಉಂಟು. ಅವರು ಇದ್ರ ಬಗ್ಗೆ ಹೇಳ್ದವಾಗ ಇದ್ರ ಬಗ್ಗೆ ಅವರು ಸ್ವಲ್ಪ ತಿಳ್ಕೊಂಡ್ರು, ಸ್ಟಡಿ ಮಾಡ್ರು, ಇವತ್ತು ನನಗೆ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, BCM ಹಾಸ್ಟೆಲ್ಗಳಲ್ಲಿ ಡಿಸ್ಪೋಸಬಲ್ ಪ್ಯಾಡ್ಸ್ ಯೂಸ್ ಮಾಡೋಕೆ ಇಲ್ಲ, ಕಂಡೀಷನ್ ತಂದ್ಬಿಟ್ಟಿದ್ರೆ. ಯಾವುದು ರೀಯೂಸೇಬಲ್, ಅಥವಾ ನೀವು ಕಾಟನ್ ಬಟ್ಟೆ ಉಪಯೋಗಿಸಿ, ಅಥವಾ ಈ ತರದ ಮಾರ್ಕೆಟ್ ಅಲ್ಲಿ ಬೇಕರ್ ಸಿಗುತ್ತೆ, ಅಥವಾ ಮನ್ಸೆಸ್ಟ್ರಲ್ ಕ್ಯಾಪ್ ಉಪಯೋಗಿಸಿ, ಅದು ತುಂಬಾ ಒಳ್ಳೆ ಡಿಸಿಷನ್. ಯಾಕಂತ ಹೇಳಿದ್ರೆ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ, ಮತ್ತೆ ಪರಿಸರ ದೃಷ್ಟಿಯಿಂದ, ಅಥವಾ ಮತ್ತೆ ಹಾಸ್ಟೆಲ್ಗಳ ಸ್ವಚ್ಛತೆ ದೃಷ್ಟಿಯಿಂದ, ಎಲ್ಲದರಿಂದಾಗಿ ಒಳ್ಳೆ ಆಗಿದೆ. ಮಕ್ಕಳ ಹಣ ಉಳಿತಾಯ ಆಗ್ತದೆ ಇದರಲ್ಲಿ. ಹಾಗಾಗಿ ಮತ್ತೆ ತುಂಬಾ ಸರ್ಕಾರಗಳು ಅಂದ್ರೆ ಹರಿಯಾಣ, ಉತ್ತರಾಖಂಡದ ಕೆಲವು ಇದ್ರಗಳು ಆರೋಗ್ಯ ಡಿಪಾರ್ಟ್ಮೆಂಟ್ ಇಂದ ಸಹ ಇವತ್ತು ಸೌಖ್ಯಂ ಫೌಂಡೇಶನ್ ಒಟ್ಟಿಗೆ ಟೈಅಪ್ ಆಗಿರು.
0: ಓಕೆ,
1: ಟೈಅಪ್ ಆಗಿ ಅವರು ಅಲ್ಲಿ ಸಹ ಅಲ್ಲಿ ಕಾಲೇಜ್ಗಳಲ್ಲಿ ಎಲ್ಲ ಇದ್ರ ಬಗ್ಗೆ ತುಂಬಾ ನಡೀತಾ ಉಂಟು, ಕೇಸ್ ಸ್ಟಡೀಸ್ ಮಾಡ್ತಾ ಇದ್ರು ಇದ್ರ ಬಗ್ಗೆ, ಮಕ್ಕಳಿಗೆ ಇದನ್ನು ಉಪಯೋಗಿಸ್ಬೇಕಂತ ಹೇಳಿ ಅಲ್ಲೂ ಸಹ ಈ ಗೌರ್ಮೆಂಟ್ ಇಂದ ಕೊಡುವಂತದ್ದಿತ್ತಲ್ಲ ಇದನ್ನೇ ಕೊಡ್ತಾ ಇದ್ರು ಕೆಲವು ಕಡೆಗಳಲ್ಲಿ. ಅಂದ್ರೆ ಸುಮಾರು ಗೌರ್ಮೆಂಟ್ಗಳು ಅಂದ್ರೆ ನೀವು ಸೌಖ್ಯಂ ಫೌಂಡೇಶನ್ ಹೋದ್ರೆ ಅದು ಸಿಗ್ತದೆ. ತುಂಬಾ ಸರ್ಕಾರವೇ ಈಗ ಇದ್ರ ಆರೋಗ್ಯ ಡಿಪಾರ್ಟ್ಮೆಂಟ್ ಪ್ರಮೋಟ್ ಮಾಡ್ತಾ ಇದ್ದಾರೆ, ಇದನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಮತ್ತೆ ಕಮ್ಮಿ ಭಾರತದ ಹೊರಗೂ ಸಹ ಇವತ್ತು ಆನ್ಲೈನ್ ಆಗಿರೋಕ್ಕೋಸ್ಕರ ಹೊರಗೂ ಸಹ ಇದ್ರ ಬಗ್ಗೆ ತುಂಬಾ ಡಿಮಾಂಡ್ ಬರ್ತಾ ಇದೆ. ಒಂದು ಇದ್ರ ಪ್ರಕಾರ ನಾನು ಒಂದು ನೋಡ್ದವಾಗ ಇದ್ರದ ರಿಸಲ್ಟ್ಗಳು ಅಲ್ಲಿನವರು ಸಹ ಇದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ರು, ಇವತ್ತು ಈ ರೀತಿ ನಮ್ಗೆ ಇದಾಗಿದೆ ಅಂತ ಹೇಳಿ ಒಂದು 10,000 ಜನ ಫೀಡ್ಬ್ಯಾಕ್ ಒಳಗೆ ಕೆಲವು ಹೊರದೇಶದವ್ರ ಫೀಡ್ಬ್ಯಾಕ್ ಉಂಟು ಇದ್ರದ್ದು ರಿಸಲ್ಟ್ಗಳನ್ನು ಹೇಳ್ಕೊಂಡು. ಹಾಗಾಗಿ ಅದನ್ನ ಯಾರು ಸಹ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ನೋಡಬಹುದು.
0: ಆನ್ಲೈನ್ ಮಾತ್ರವಾ, ಇಲ್ಲಿ ಯಾವ್ದು ಸ್ಟೋರ್ಗಳಲ್ಲಿ
1: ಇಲ್ಲ, ಇಲ್ಲಿ ಯಾವ ಸ್ಟೋರ್ಗಳಲ್ಲಿ ಅಂದ್ರೆ ಮನ್ಸು ಮಾಡಿದ್ರೆ ತಗೊಳ್ಬಹುದು ಯಾರಾದ್ರೂ, ಬಟ್ ಇನ್ ಅಷ್ಟು ಪಬ್ಲಿಸಿಟಿ ಡಿಮಾಂಡ್ ಉಂಟು. ಆನ್ಲೈನ್ ಅಲ್ಲೇ ಸಿಗ್ತಾ ಇಲ್ಲ ಡಿಮಾಂಡ್ ಇಂದ, ಅಂದ್ರೆ ಡಿಮಾಂಡ್ ಯಾವ ರೀತಿ ಅಂತ ಹೇಳಿದ್ರೆ ಆನ್ಲೈನ್ ಅಲ್ಲಿ ಸಿಗ್ತಾ ಇಲ್ಲ. ಇದ್ರಲ್ಲಿ ಇನ್ನೊಂದು ರೀತಿಯ ಅಂದ್ ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಯಾರಿಗೆ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪಿನರಿಗೆ, ಸ್ವಸಹಾಯ ಸಂಘದವರಿಗೆ. ಇದನ್ನು ಸಹ ಸ್ವಸಹಾಯ ಸಂಘದ ಕೈಯಲ್ಲಿ ಮಾಡಿಸ್ತಾ ಇದ್ರು ಅಮ್ಮ ಅಲ್ಲಿ. ಅಲ್ಲಿನ ಅಲ್ಲಿ ಅಮೃತಶ್ರೀ ಅಂತ ಸ್ವಸಹಾಯ ಸಂಘಗಳ ಗ್ರೂಪ್ ಉಂಟು, ಅವರಿಗೆ ಅವ್ರ ಹತ್ರ ಮಾಡಿಸಿ ಇದ್ರ ಇನ್ಕಮ್ ಅವ್ರಿಗೆ ಹೋಗ್ತಾ ಉಂಟು. ಸೌಖ್ಯಂ ಫೌಂಡೇಶನ್ ಅಂದ್ರೆ ಕೆಲಸ ಮಾಡುವವರು ಅವರೇ, ಸ್ವಸಹಾಯ ಸಂಘದವರು. ಇದಂದ್ರೆ ಬಹಳ ರೀತಿಯದ ಪರಿಸರ, ನಮ್ಮ ಆರೋಗ್ಯ, ಇನ್ನೊಂದ್ಬರಿಗೆ ಫೈನಾನ್ಶಿಯಲ್ ಹೆಲ್ಪ್, ಎಲ್ಲ ರೀತಿಯ ಕೆಲಸಗಳು ನಡೀತಾ ಉಂಟು ಅವ್ರದ್ದು. ಹಾಗಾಗಿ ಡಿಮಾಂಡ್ ಜಾಸ್ತಿ ಉಂಟು, ಪ್ರೊಡಕ್ಷನ್ ಕಮ್ಮಿ ಉಂಟು, ಸಪ್ಲೈ ಕಮ್ಮಿ ಉಂಟು. ನಾವು ಕೆಲವರು ಹೇಳ್ತಾರೆ ಇಲ್ಲಿ ಮಾಡು ಅಂತೇಳಿ, ಕೆಲವರು ಹೇಳಿದ್ರು, ಆದ್ರೆ ನಮ್ಗೆ ಇಲ್ಲಿ ರಾ ಮೆಟೀರಿಯಲ್ಸ್ ಬೇಕಲ್ಲ.
0: ಅದು ಎಲ್ಲಿಂದ ಸಿಗುತ್ತೆ?
1: ಬಾಳೆ ಅಲ್ಲೆಲ್ಲ ಬಾಳೆ ತುಂಬಾ ಅಲ್ಲ, ಬಾಳೆ ಗಿಡಗಳು ಕೇರಳ ಸೈಡ್ ಅಲ್ಲಿ ಬಾಳೆ ತುಂಬಾ ಇರೋದ್ರಿಂದಾಗಿ ಅವರಿಗೆ ಅಲ್ಲಿ ರಾ ಮೆಟೀರಿಯಲ್ ಸಿಗ್ತಾ ಉಂಟು. ಗಿಡ ಬಾಳೆ ಕಡ್ದ ನಂತರ ಗೊನೆ ತಗದ ನಂತರ ವೇಸ್ಟ್ ಅಲ್ಲ ಅವ್ರಿಗದ, ಅಲ್ಲಿ ಅಲ್ಲಿ ಸಿಗ್ತಾ ಉಂಟು. ಅಲ್ಲಿ ಸ್ವಲ್ಪ ಬಾಳೆ ಗಿಡಗಳ
0: ಮೆಟೀರಿಯಲ್ ಸಿಗ್ತಾ
1: ಉಂಟು, ಸಿಗ್ತದೆ. ಇಲ್ಲಿ ಅಷ್ಟೆಲ್ಲ ಸಿಗ್ಲಿಕ್ಕಿಲ್ಲ. ಆದ್ರೂ ಮನ್ಸು ಮಾಡಿದ್ರೆ ಯಾರು ಮಾಡಬಹುದು, ಅದಕ್ಕೆ ತುಂಬಾ ಅಲ್ಲಿನವ್ರು ಬಂದು ಟ್ರೈನಿಂಗ್ ಕೊಡ್ಲಿಕ್ಕೂ ತಯಾರಿದ್ದಾರೆ ಇಲ್ಲಿನವ್ರು.
0: ಹೌದಾ?
1: ಖಂಡಿತ.
0: ವಾವ್.
1: ಪರಿಸರಕ್ಕೆ, ಪರಿಸರದ ಬಗ್ಗೆ ತುಂಬಾ, ಅಮ್ಮನಿಗೆ ಕಾಳಜಿ, ಅಮ್ಮನಿಂದ ನಾವೆಲ್ಲ, ಅಮ್ಮನನ್ನ ನಾವೆಲ್ಲ ಅದನ್ನ ತಗೊಂಡಿದ್ದೇವೆ. 2010 ಅವರು ಸ್ವಚ್ಛ ಇದು ಇಡೀ ಅಮಲ ಭಾರತ ಕ್ಯಾಂಪೇನ್ ಅಂತೇಳಿ ಸ್ವಚ್ಛತೆ ಕಾರ್ಯಕ್ರಮ ಕೈಗೊಂಡಿರು. ನಾವು ಸಹ ಅವರದ ಪ್ರೇರಣೆಯಿಂದ ನಾವು ಸಹ 2010 ಸ್ವಚ್ಛತಾ ಕೆಲಸಗಳನ್ನು ಮಾಡ್ತಾ ಉಂಟು. ಅದೇ ರೀತಿ ಹೀಗೆ ಪರಿಸರಕ್ಕೆ ಸಂಬಂಧಪಟ್ಟ ತುಂಬಾ ಕೆಲಸಗಳನ್ನು ಮಾಡ್ತಾರಮ್ಮ. ನಮಾಮಿ ಗಂಗೆ, ಅದಕ್ಕೆ ಎಷ್ಟು ಕೆಲಸ ಮಾಡಿದ್ರು, ಅದಕ್ಕೆ ಸರ್ಕಾರಕ್ಕೆ 100 ಕೋಟಿ ಹಣ ಕೊಟ್ಟಿದ್ರು ಆ ಕೆಲಸಕ್ಕೆ. ನಂತರ 2010 ಪ್ರಥಮ ಬಾರಿಗೆ ಪಂಪಾ ನದಿ, 2000 ಅಮ್ಮನ ಫಾಲೋವರ್ಸ್ ಹೋಗಿ ಪಂಪಾ ನದಿಯಿಂದ ಒಂದು ಎಷ್ಟು ಒಂದು 100,000 ಗಾಡಿಯಷ್ಟು ಕಸಗಳನ್ನ ಎತ್ತಿ ತೆಗ್ದಿರ ಅಲ್ಲಿಂದ. ಸ್ವಚ್ಛತೆ ಅಷ್ಟು ತುಂಬಾ ಪರಿಸರದ ಬಗ್ಗೆ, ಪರ್ಯಾವರಣದ ಬಗ್ಗೆ ತುಂಬಾ ಕಾಳಜಿ ಅಮ್ಮನಿಗೆ. ಅದು ಅವರು ಹೇಳಿದ ಅವರ ಪ್ರೇರಣೆಯಿಂದ ನಾವೆಲ್ಲ ಮಾಡ್ತಾ ಉಂಟಷ್ಟೆ.
0: ಬ್ಯೂಟಿಫುಲ್. ಬಿಕಾಸ್ ಪರಿಸರಕ್ಕಾಗಿ ಯಾರೇ ಕೆಲಸ ಮಾಡ್ತಿದ್ರು ಅವ್ರಿಗೆ ನಾವು ಚಪ್ಪಾಳೆನಂತೂ ಹೊಡಿಲೇಬೇಕು. ಈಗ ಕಲ್ಪನಾ ಮೇಡಮ್, ನೀವ್ ಹೇಳಿ, ನೀವು ಈ ತರ ಕೆಲಸಗಳನ್ನ ಮಾಡ್ತಾ ಇದ್ರಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರಿ, ಸಮಾಜ ಸೇವೆ ಮಾಡ್ತಾ ಇದ್ದೀರಿ, ಈ ಮನೇನು ಸಂಸಾರನು, ಇದು ನಾನೊಂದು ಎಲ್ರಿಗೂ ಈ ಪ್ರಶ್ನೆಕ್ಕೆ ಅಂತ. ಯಾಕಂದ್ರೆ ನಂಗೆ ಇಲ್ಲಿ ಕೂತು ನಂಗೂ ಸುಮಾರು ಸಲ ಅನ್ಸುತ್ತೆ, ಹೆಂಗಪ್ಪ ಇದೆಲ್ಲ ಮ್ಯಾನೇಜ್ ಮಾಡೋದು, ಆಚೆ ಮಕ್ಕಳು, ಗಂಡ, ಮನೆ, ಸಂಸಾರ, ಕೆಲಸ, ನಮ್ಮ ಆಕಾಂಕ್ಷೆ, ನಮ್ಮ ವೃತ್ತಿಪರತೆ, ಇದೆಲ್ಲದನ್ನು ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಹೆಂಗಪ್ಪ ಇದು ಅಂತ. ನೀವ್ ಹೆಂಗ್ ಮಾಡ್ತೀರಿ ಹೇಳಿ.
1: ಖಂಡಿತ, ಎಲ್ಲರಿಗೂ ಇರೋದು 24 ಗಂಟೆಯೇ,
0: ಎರಡೇ ಕೈ
1: ಎರಡೇ ಕಾಲೆಲ್ಲವೂ. ಆದ್ರೆ ನಮ್ ಇಚ್ಛಾಶಕ್ತಿ, ನಮ್ಗೆ ಏನಾದ್ರು ಮಾಡ್ಬೇಕಂತ ಹೊರಟ್ರೆ ಅದ್ರಲ್ಲಿ ನಮ್ ಖುಷಿ ಸಿಕ್ಕುವಾಗ ಅದನ್ನ ಮಾಡ್ಕೊಳ್ತಾ ಹೋಗ್ತೇವೆ. ಮತ್ತೆ ಸಮಯವನ್ನು ಮ್ಯಾನೇಜ್ ಮಾಡೋದು ಅಂತ ಹೇಳಿದ್ರೆ ನಮಗೀಗ ಬೆಳಿಗ್ಗೆ ಸ್ವಲ್ಪ ಬೇಗ ಹೇಳುವ ಅಭ್ಯಾಸ ಮಾಡ್ಕೊಳ್ಬೇಕು, ಮತ್ತೆ ದಿನಚರಿಯನ್ನು ಯೋಗದಿಂದ ಪ್ರಾರಂಭ ಮಾಡ್ಬೇಕು. ಆವಾಗ ನಾವು ಖಂಡಿತ ನಾವು ಫುಲ್ ಇಡೀ.
0: ಎಷ್ಟೊಷ್ಟಿಂದ ಯೋಗ ಮಾಡ್ತಾ ಇದ್ರಿ?
1: ನಾನು ಹೆಚ್ಚು ಕಮ್ಮಿ 40 ವರ್ಷದಿಂದ. ಸೆಕೆಂಡ್ ಇಯರ್ ಡಿಗ್ರಿ ಇರುವಾಗ ನಾವು ಒಂದು ಯೋಗ ಕಲ್ತದ್ದು, ಅಲ್ಲಿಂದಾನೇ ಕಂಟಿನ್ಯೂ ಅಂತ ಹೇಳಿದ್ರೆ ನಾನು ಒಂದಿಷ್ಟು ವರ್ಷ ವಿದೇಶದಲ್ಲಿದ್ದೆ, ಅಲ್ಲಿ 100 ಜನರಿಗೆ ಯೋಗ ಕಲಿಸಿ ಬಂದಿದೆ.
0: ಹೌದಾ? ವೆರಿ ಗುಡ್.
1: ನಂತರ ಇವತ್ತು ನಿರಂತರ ಯೋಗ ಮಾಡೋದ್ರಿಂದಾಗಿ ನಮ್ಗೆ ಇಡೀ ದಿನ ಎನರ್ಜೆಟಿಕ್ ಆಗಿ ಇರ್ಲಿಕ್ಕೆ ಸಾಧ್ಯತೆ ಇದೆ.
0: ಎಷ್ಟು ಗಂಟೆಗೆ ಹೇಳ್ತೀರಿ ಬೆಳಿಗ್ಗೆ?
1: ಬೆಳಿಗ್ಗೆ ನಾನೊಂದು 5 ಗಂಟೆಗೆ ಎದ್ರೆ ಒಂದು ಗಂಟೆ ನಂದು ಯೋಗ ಪ್ರಾಣಾಯಾಮಗಳನ್ನು ಮಾಡ್ರೆ, ಮತ್ತೆ ಒಂದು 10 ಗಂಟೆ ಒಳಗೆ ಮನೆದೆಲ್ಲ, ನಾನೇ ಒನ್ ಮ್ಯಾನ್ ಶೋ, ಮನೆ ಕೆಲಸದಲ್ಲ, ಅಷ್ಟು ಕೆಲಸವನ್ನ ಮಾಡಿ ನಾನು ಬೇರೆ ಈ ತರದ ಕೆಲಸಗಳಿಗೆ ಹೊರಡ್ತೇನೆ. ಟಿವಿ ನೋಡುವ ಅಭ್ಯಾಸ ಇಲ್ಲ, ಯಾವ ಧಾರಾವಾಹಿ ನನಗೆ ಗೊತ್ತಿಲ್ಲ.
0: ಮೊಬೈಲ್
1: ಅಂದ್ರೆ ಬೇಕಾದಕ್ಕೆ ಹಾಗೆ ಹಿಡ್ಕೊಂಡ್ರೆ ಟೈಮ್ ಹೋಗುತ್ತೆ, ಹಿಡ್ಕೊಳ್ಳಕ್ ಪುರ್ಸೋತಿಲ್ಲ ಅಷ್ಟೇ, ಹಿಡ್ಕೊಳ್ಳಕ್ ಪುರ್ಸೋತಿಲ್ಲ. ಹಿಡ್ಕೊಂಡ್ರೆ ಸುಮ್ನೆ ಫ್ರೀ ಇದ್ರೆ ಹಿಡ್ಕೊಂಡ್ರೆ ನಮ್ ಸಮಯ ಹೊದ್ದೆ ಗೊತ್ತಾಗೋದಿಲ್ಲ.
0: ಎಕ್ಸಾಕ್ಟ್ಲಿ.
1: ಬಟ್ ನಾನು ಬಂದ ಕಾಲ್ ಅನ್ನಷ್ಟೇ ರಿಸೀವ್ ಮಾಡ್ತೇನೆ. ನಾನು ಕಾಲ್ ತುಂಬಾ ಮಾಡೋದು ಕಡಿಮೆ, ಮಾಡುದು ಕಮ್ಮಿ, ಅವಶ್ಯಕತೆ ಇದ್ದಷ್ಟೇ. ಸುಮ್ನೆ ಕುತ್ಕೊಂಡು ಮಾತಾಡೋಕೆ,
0: ಅದು
1: ಪಟ್ಟಂಗ ಹೊಡೆಯೋದು, ಅವ್ರ ಇವ್ರ ವಿಷಯ ಮಾತಾಡೋ ಅಭ್ಯಾಸವೇ ಇಲ್ಲ, ಧಾರಾವಾಹಿಗಳನ್ನ ಕಾಣುವ ಅಭ್ಯಾಸವೇ ಇಲ್ಲ. ಟಿವಿ ಸ್ವಿಚ್ ಹಾಕದೆ ಎಷ್ಟು ವರ್ಷ ಆಯ್ತು? 98 ನಾ ಟಿವಿ ಸ್ವಿಚ್ ಹಾಕ್ಲಿಲ್ಲ ಅಂದ್ರೆ.
0: ಈಗ ನಿಮ್ಮನೆ ಟಿವಿ ನಿಮ್ಮನ್ನೇ ಕಾಮದ, ನಿಮ್ ಟಿವಿ
1: ನಾನಲ್ಲ, ನಾನು ಕಾಣದು, ನನ್ನ ನೋಡ್ತಾ ಉಂಟು ಹಾಗೆ. ಖಂಡಿತ.
0: ಸಖಿರ, ಇದನ್ನ ನಾವು ಒಂದು ಗಮನಿಸ್ಬೇಕು ಅಂತ ಅನ್ಕೊಂಡ್ರೆ, ನಮ್ಮಲ್ಲಿ ಹೆಣ್ಮಕ್ಳಿಗೆ ಯೋಗ ಮಾಡ್ಕೊಂಡ್ ಹೇಳಿದ್ರು ಕೂಡ ಎಷ್ಟೊತ್ತಿಗೆ ಮಾಡುದು? ಬೆಳಗ್ಗೆ ತೆಗೆದ್ಕೊಳ್ಳಿ, ಅಡ್ಗೆ ಮನೆಗೆ ಓಡಕ್ಕೆ, ಮಕ್ಕಳನ್ನ ಶಾಲೆಗೆ ಕಳ್ಸಕ್ಕೆ, ಮತ್ ಮನೆ ಕೆಲಸ ಮಾಡ್ಕೊ, ಅಡ್ಗೆ ಮಾಡ್ಕೊ, ಗಂಡನ್ ಕಾಣಕ, ಅತ್ತಿನ ಕಾಣಕ, ಅವ್ರನ್ ಕಾಣಕ, ಎಷ್ಟೊತ್ತಿಗೆ ಮಾಡುದು ಕಮ್ಮ ಹೇಳಿ ಅಂತ ಒಂದು ಪ್ರಶ್ನೆ ಬರ್ತತ್ತ. ನಾವ್ ಹೆಣ್ಗಳು ಎಷ್ಟೊತ್ತಿಗೆ ಪುರ್ಸೊತ್ ಮಾಡ್ಕೊಂಡ್ ಹೆಂಗ್ಸ್ರಿ ಕೆಲಸ ಇಲ್ಲ ಮನೆಗೆ ಅಂತ ಕೇಂದ್ರ. ಆದ್ರೆ ಒಂದು ಪ್ಲಾನಿಂಗ್ ಎಂತ ಕೇಂದ್ರ, ನೀವು 6 ಗಂಟೆಗೆ ಹೇಳುದಾದ್ರೆ 5 ಗಂಟೆಗೆ ಹೇಳುದಾದ್ರೆ 4 ಗಂಟೆಗೆ ಹೇಳಿ,
1: ನಮಗೋಸ್ಕರ
0: 1 ಗಂಟೆ ನಮಗೆ, ಅಂಡ್ ಇನ್ ಬಿಟ್ವೀನ್ ಮಧ್ಯಾಹ್ನ ನೀವೆಲ್ಲರೂ ಮನೇಲಿ ಇಪ್ಪುದಾದ್ರೆ 1/2 ಗಂಟೆ ಮಲ್ಕೊಳ್ಳಿ, ಅಲ್ಲಿಗೆ ಒಂಚೂರು ಬ್ಯಾಲೆನ್ಸ್ ಆಗ್ತದೆ, ನಂಗೆ ನಿದ್ರೆ ಕಡಿಮೆ ಆಯ್ತು ಎಂಬುದಾದ್ರೆ. ಕೆಲಸಕ್ಕೆ ಹಾಪುದಾದ್ರೆ ಬಸ್ ಹಂಗ ಹಾತಿದ್ರೆ ಬಸ್ ಹಂಗ ಮನ್ಕೊಂಡು, ಕಾರ್ ನೀವು ಬಿಡುದಾದ್ರೆ ಮಾತ್ರ ಮನ್ಕೊಂಬ ಕಾಯ್ಬೇಡಿ, ಇದೊಂದು ಜಾಗ್ರತೆ ಮಾಡ್ಕೊಂಡು ಈ ತರ ಮ್ಯಾನೇಜ್ ಮಾಡ್ಕೊಂಡು ಯೋಗನು ಮಾಡ್ಲಕ್ಕ, ಮೆಡಿಟೇಷನು ಮಾಡ್ಲಕ್ಕ, ಪ್ರಾಣಾಯಾಮನು ಮಾಡ್ಲಕ್ಕ, ಮತ್ತೆ ಹೆಂಗ್ಸರು ಸ್ಪೆಷಲ್ ಇದನ್ನೆಲ್ಲ ಮಾಡೋದು ಬಹಳ ಮುಖ್ಯ. ಯಾಕೆಂದ್ರೆ ನಮ್ದು ಒಂದೊಂದು ಏಜ್ ಒಂದೊಂದು ಸ್ಟೇಜ್ಗೆ ಮನಸ್ಸು ವಿಕಲತೆ ಜಾಸ್ತಿ ಆತಾ ಹೋತ್ ಮೆನ್ಸ್ಟ್ರೇಷನ್ ಬಪ್ಪದಿ ಶುರುವಾತ್, PMS ಶುರುವಾತ್, ಅದಾದ್ಮೇಲೆ 39-40 ಗಡಿ ದಾಟ್ವತಿ ಮತ್ತೆ ಮೆನೋಪಾಸ್ ಶುರುವಾತ್, ಅದಾದ್ಮೇಲೆ ಮತ್ತೆ ಉಳಿದೆಲ್ಲ ಟೆನ್ಷನ್ ಊರಾಗ ಇದ್ದದಿಲ್ಲ ನಾವೇ ಮಂಡಿಗೆ ಹಾಕೊಂಡು ಮತ್ತಷ್ಟು ನಾವು ಟೆನ್ಷನ್ ಮಾಡ್ಕೊಂಡ್ ಶುರುವಾತ್. ಸೊ ಇದೆಲ್ಲ ಆಪತಿ ನಾವು ಬ್ಯಾಡ್ದಿದ್ದಕ್ಕೆ ಹಾಪಕ್ಕೆ ಶುರು ಆಪ ಟೈಮಲ್ಲಿ ಸ್ವಲ್ಪ ಯೋಗ, ಮೆಡಿಟೇಷನ್, ಪ್ರಾಣಾಯಾಮಗಳ ಪ್ರಾಕ್ಟೀಸ್ ಆದ್ರೆ ಅಂತ ಹಾಪತ್ ತುಂಬಾ ಕಮ್ಮಿ ಆತ, ಮತ್ತು ಹೋತ ಲೈಫ್ ಬ್ಯಾಲೆನ್ಸ್ ಆತ. ಈಗ ಕಲ್ಪನಾ ಮೇಡಮ್ ಕಂಡ್ರೆ ಎಲ್ಲಾ ಬದುಕು ಕೈಕಲ್ ಹಾಕೊಂಡಿರೋರು, ಆದ್ರೂ ಅವ್ರು ಬ್ಯಾಲೆನ್ಸ್ ಇದ್ದಾರೆ ಲೈಫ್ ಅಲ್ಲೂ, ಅವರ ಜೀವನವನ್ನು ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದಾರೆ. ಸೊ ಹಂಗಾಗಿ ನಾನು ಕೇಂದ್ರದ ಟೈಮ್ ಇಲ್ಲ ಅಂದ್ರೆ ಕಣಿ, ಅವರು ಸೆಕೆಂಡ್ ಇಯರ್ ಡಿಗ್ರಿ ಕಲ್ತವ್ರು, ಇನ್ನು ಬಿಡದೆ ಇನ್ನೂ 140 ಜನಕ್ಕೆ ಹೇಳ್ಕೊಟ್ಕೊಂಡ ತಮ್ ಮಾಡ್ತಾ ಇದ್ದಾರೆ ಅಂತ. ಮತ್ತಿನ್ನೊಂದು, ನೀವು ನಿಮ್ಗೆ ಎಂತ ಗೊತ್ತಿದ್ರು ಅಲ್ಲಿಗೆ ನಿಮ್ 4-5 ಜನ ಕರ್ಕೊಂಡೇ ಹೋದ್ರೆ
1: ಖಂಡಿತ
0: ಯಾವ್ದು ನಿಮ್ಮಷ್ಟಕ್ಕೆ ನೀವು
1: ಒಳ್ಳೇದ್ರ ಬಗ್ಗೆ,
0: ಎಸ್ ಒಳ್ಳೇದಿತ್ತಂದ್ರೆ

0: ನಮ್ಗೆ ತುಂಬಾ ರಿಲ್ಯಾಕ್ಸ್ ಆಗ್ತದೆ.
1: ಕಣ್ಣು ಮುಚ್ಚಿ ನಮ್ಮ ಉಸಿರಾಟದ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸಿದ್ರೆ
0: ಅಷ್ಟೇ,
1: ಒಂದು 10 ನಿಮಿಷ ಮಾಡ್ರೂ
0: ಸಾಕಾಗ್ತದೆ. ಮಕ್ಕಳಿಗೂ ಸಹ ಹೇಳಿಕೊಡ್ಬೇಕಾದನೆ.
1: ಮತ್ತೆ ಪ್ರಾಣಾಯಾಮ,
0: ಪ್ರಾಣಾಯಾಮ ಕೆಲವೊಂದು ಅನುಲೋಮ ವಿಲೋಮ
1: ಇನ್ನೆಲ್ಲ ಎಕ್ಸೇಲ್
0: ಅಷ್ಟೇ, ಉಸಿರಾಟ ಅದೇ, ಅದನ್ನು ಸಹ ಕೌಂಟ್ ಮಾಡ್ತಾ ಒಳತಗೊಳ್ಳುವಾಗ 1, 2, 3, 4, 5 ಅಂದ್ರೆ ಅಷ್ಟೇ, ಅದಕ್ಕಿಂತ ಒಂದ್ ಕೌಂಟ್ ಜಾಸ್ತಿ ಬಿಡ್ಬೇಕು ಹೊರಗೆ ಅಂತ ಹೇಳ್ತಾರೆ.
1: ಓಕೆ,
0: ಅದೇ ಸಿಂಪಲ್ ಸಿಂಪಲ್ ಮಾಡಿ ಅಂದ್ರೆ ಒಟ್ಟು ನಮ್ಮ ಆರೋಗ್ಯ ಇದ್ರೆ ಇಡೀ ಕುಟುಂಬ ಸರಿ ಇರತ್ತೆ, ಹೌದಾ ಅಲ್ವಾ?
1: ಎಕ್ಸಾಕ್ಟ್ಲಿ, ಹೆಣ್ಮಕ್ಳು ಸರಿ ಇದ್ರೆ, ಮನೆಯಲ್ಲಿ ಹೆಣ್ಣು ಸರಿ ಇದ್ರೆ ಆ ಸಂಸಾರ ಒಳ್ಳೇದಿರುತ್ತೆ ಅಂತ.
0: ಅದೇ ನಾವು ಮಕ್ಕಳದ್ದು, ಗಂಡನಿಗೆ, ಮನೆಯವರಿಗೆ, ಅತ್ತೆ ಮಾವ ಇದ್ರೆ ಎಲ್ಲರಿಗೂ ನಾವು ಸರಿಯಾಗಿ ನೋಡ್ಕೊಳ್ಕಿದ್ರೆ ನಾವು ಮೊದಲು ಸರಿ ಇರ್ಕ.
1: ಕರೆಕ್ಟ್.
0: ಹಾಗಾಗಿ ನಮ್ಮನ್ನು ಸರಿ ಮಾಡ್ಕೊಳ್ಬೇಕಿದ್ರೆ ಇದೆಲ್ಲ ಕೆಲವೊಂದು ಪಾಯಿಂಟ್ಸ್ಗಳು ಖಂಡಿತ. ಯೋಗ ಮಾತ್ರ ನಾನು ವಾಪಸ್ ಒತ್ತಿ ಹೇಳುವಂತ, ನಾನು ಮಾಡಿ ನನ್ನ ಅನುಭವದ ಮುಖಾಂತರ ಹೇಳುವಂತದ್ದು, ನಂಗೆ ಎಷ್ಟು ಯಾವುದು ಸ್ಟ್ರೆಸ್ ಅಥವಾ ಆರೋಗ್ಯ ಸಮಸ್ಯೆ ಇಲ್ಲವೇ ಇಲ್ಲ ಇವತ್ತಿಗೂ. ಹಾಸ್ಪಿಟ್ಲಿಗೆ ಏನೋ ಡೆಲಿವರಿ ಆಗುವಾಗ ಹೋದದ್ ಬಿಟ್ರೆ ಬೇರೆ ಒಂದು ಮೆಡಿಷನ್ ಈಗ ಮತ್ತೊಂದಕ್ಕೂ ಹೋಗಿ ಅಡ್ಮಿಟ್ ಇದೇ ಅಭ್ಯಾಸವೇ ಇಲ್ಲ. ಯಾಕಂದ್ರೆ ಯೋಗ ನಮ್ಮನ್ನ ಅಷ್ಟು ಫಿಟ್ ಆಗಿ ಇಡುತ್ತೆ.
1: ಯೋಗವೇ ಆರೋಗ್ಯ ಭಾಗ್ಯ ಅಲ್ಲ,
0: ಯೋಗದಿಂದ ನಿರೋಗಿ ಆಗುವಂತರಲ್ಲ. ನಾನು ಎಕ್ಸ್ಪೀರಿಯನ್ಸ್ ಅಂತ ಹೇಳು, ನಂದೇ
1: ನಿಮ್ಮ ಅನುಭವ.
0: ಅನುಭವ
1: ಖಂಡಿತ. ಕಲ್ಪನಾ ಭಾಸ್ಕರ್ ಅವರೇ, ತುಂಬಾ ಖುಷಿ ಆಯ್ತು ನಂಗೆ ಈ ತರ ನಿಮ್ ತರ ಆಕ್ಟಿವ್ ಆಗಿರ್ತಾರಲ್ಲ ಎಲ್ಲಾ ಟೈಮಲ್ಲೂ, ನಗಾಡ್ಕೊಂಡು ಖುಷಿಯಲ್ಲಿ, ಜೊತೆಗೆ ಬೇರೆಯವ್ರಿಗೆ ಅಂತಾರು ಹೆಲ್ಪ್ ಮಾಡ್ಕ, ಸಹಾಯ ಮಾಡ್ಕ, ಅದಿದ್ದಾಗ ಅವರೆಲ್ಲ ಕಲ್ಪನಾ ಭಾಸ್ಕರ್ ಅವ್ರ ತರ ಇರ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ರೇಡಿಯೋ ಕುಂದಾಪುರದ ಕೇಳೆ ಸಖಿ ಕಾರ್ಯಕ್ರಮಕ್ಕೆ ಬಂದ ಇಷ್ಟು ಲೈಕ್ ಸ್ಯಾನಿಟರಿ ಪ್ಯಾಡ್ ಯಾವ್ದ್ರಲ್ಲಿ ಮಾಡದ್ದು? ಬಾಳೆನಾರಲ್ಲಿ. ಸೊ ಒಳ್ಳೆ ಮಾಹಿತಿ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ
0: ಕೂಡ ಇದೊಂದು ಅಂದ್ರೆ ಈ ವಿಚಾರಗಳನ್ನು ಜನರಿಗೆ ತಿಳಿಸಬೇಕಮ್ಮ, ನಮ್ಮ ಇದಕ್ಕೆ ನೀವು ದೊಡ್ಡ ಮಟ್ಟದಲ್ಲಿ ಇದನ್ನು ತಿಳಿಸ್ಲಿಕ್ಕಿಲ್ಲ ಅವಕಾಶ ಮಾಡಿಕೊಟ್ರಿ, ನಿಮ್ಗೂ ಕೂಡ ಧನ್ಯವಾದಗಳು.
1: ಓಕೆ, ಈಗ ಒಂದು ಲಾಸ್ಟ್ ಇದು, ಬಾಳೆನಾರಲ್ಲಿ ಅಂತ ಹೇಳ್ರಲ್ಲ, ಅವ್ರು ಸರ್ಚ್ ಮಾಡುದು ಎಂತ ನಾಳೆ ಹಾಕದಕ್ಕೆ?
0: ಸೌಖ್ಯಂ ಫೌಂಡೇಶನ್ ಹೋಗಿ ಸೌಖ್ಯಂ ಅಂತೇಳಿ ಹಾಕಿದ್ರೆ ಸಾಧಾರಣಕ್ಕೆ ಬರುತ್ತದೆ,
1: ಸ್ಯಾನಿಟರಿ ಪ್ಯಾಡ್ ಬರ್ತದೆ. ಓಕೆ ಸರಿ, ಬೇಕಾದವರು ಈ ತರ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಅಂತ ಇನ್ನೊಂದ್ಸಲ ಹೇಳ್ತಾ ಪ್ರಿಯ ಕೇಳುಗ್ರೆ, ಇವತ್ತಿನ ಈ ಕೇಳೆ ಸಖ್ಯ ನಮ್ಮ ಮುಗಿಸಿ ನಾವು ಹೊರಡ್ತಾ ಇತ್ತು. ನೀವ್ ಕೇಂತ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕ.
2: ಹಾಯ್, ನಮಸ್ಕಾರ, ನಾನು ಡಾಕ್ಟರ್ ರಾಜೇಶ್ ಬೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳಿಯಾಲೂರು, ಕುಂದಾಪುರ. ಇದೇ ಬರುವ ಅಕ್ಟೋಬರ್ 4ಕ್ಕೆ ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನೋ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂತಹ ಕಾರ್ಯಕ್ರಮ ನಮ್ಮ ಚಿತ್ರಕೂಟ ಮಾಡ್ತಾ ಇತ್ತು. ಅಲ್ಲ ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು, ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕ, ನಮ್ಮ ಔಷಧಿ ಸಸ್ಯಗಳನ್ನು ಕಾಣ್ಲಕ್ಕ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಕಷಾಯ ಶಾಲೆ ಇತ್ತು, ಮನೆ ಮದ್ದುಗಳ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ, ಅಕ್ಟೋಬರ್ 4ಕ್ಕೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕಾರ್ಯಕ್ರಮ ಇತ್ತು, ಬನ್ನಿ.
1: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳೆಯಾಲೂರು, ಕುಂದಾಪುರದಲ್ಲಿ ಅಕ್ಟೋಬರ್ 4 ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಾನು ಆರ್ಜಿ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ಪ್ರಿಯ ಮನಸ್ಸೆ, ಇವತ್ತಿನ ಸಂಚಿಕೆಯಲ್ಲಿ ಕಳೆದ ಸಂಚಿಕೆ ಅದೇ ತಪ್ಪು ಮಾಡಿದವ್ರು ಯಾರವ್ರೆ, ತಪ್ಪು ಮಾಡುತ್ತ ತಪ್ಪಿನಲ್ಲಿ ನಮ್ಗೆ ಗೊತ್ತಿತ್ತು, ಹಾಂಗ ಅವ್ರು ಮತ್ತೆ ಮಾಡ್ತಾ ಇರ್ಬೋದು. ಇದ್ರ ಬಗ್ಗೆ ನಮ್ಮ ಸ್ವರ್ಣ ಕುಂದಾಪುರ ಮೇಡಮ್, ನಮ್ಮ ಕುಂದಾಪುರದ ಪ್ರಸಿದ್ಧ ಆಪ್ತ ಸಮಾಲೋಚಕರು ಸ್ವರ್ಣ ಕುಂದಾಪುರ ಅವರು ಹೋದ ಸಂಚಿಕೆಯಲ್ಲಿ ಮಾತಾಡಿದ್ರು. ಅದರಲ್ಲೂ ಮಕ್ಕಳು ತಪ್ಪು ಮಾಡಿದಾಗ ನಮ್ ತಪ್ಪಿಲ್ಲ ಕಂಡ್ರೆ ನಮ್ದೇ ತಪ್ಪು ಇಪ್ಪದು, ಈ ತಪ್ಪನ್ನೆಲ್ಲ ಸರಿ ಮಾಡ್ಕೊಂಡ್ ಹೆಂಗೆ, ತಪ್ಪಂತ ಗೊತ್ತಿದ್ಮೇಲೂ ತಪ್ಪು ಮಾಡದೆ ಇಪ್ಪದು ಹೆಂಗೆ ಇಂಪಾರ್ಟೆಂಟ್ ಮೇಡಮ್, ಅದ್ರ ಬಗ್ಗೆ ಹೇಳಿ.
3: ಖಂಡಿತವಾಗ್ಲು, ಈಗ ತಪ್ಪು ಅಂತ ಗೊತ್ತಿದ್ರು ಯಾಕೆ ತಪ್ಪು ಮಾಡ್ತೇವೆ ಅದ್ರ ಕಾರಣ ನಾವು ತಿಳ್ಕೊಂಡಾಗ ನಾವು ಒಂದು ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಅಂತ ಹೇಳ್ತೇವೆ, ಅಂದ್ರೆ ತಕ್ಷಣಕ್ಕೆ ಸಿಗುವಂತ ಒಂದು ಖುಷಿ. ಈಗ ಬೆಳಿಗ್ಗೆ ಈಗ ಬೇಗ ಏಳ್ಬೇಕು, ಕಷ್ಟವಾ ಸುಲಭವಾ?
1: ಸುಲಭ, ನಂಗೀಗ
3: ಎರಡು ಆಯ್ಕೆ ಇರುತ್ತೆ. ಒಂದು ಈಗಲೇ ಸಂತೋಷ ಸಿಗುತ್ತೆ, ಇನ್ನೊಂದು ಸ್ವಲ್ಪ ಲೇಟ್ ಆಗಿ ಸಿಗುತ್ತೆ. ಈಗ ಒಳ್ಳೇದು ಮಾಡಿದಾಗ, ಈಗ ಬೆಳಿಗ್ಗೆ ಬೇಗ ಎದ್ದಾಗ ಈಗಲೇ ಸಂತೋಷ ಸಿಗುದಿಲ್ಲ, ಕಷ್ಟ ಆಗತ್ತೆ ಸ್ವಲ್ಪ, ಆದ್ರೆ ಮುಂದೆ ಹೆಲ್ತ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ?
1: ಕರೆಕ್ಟ್.
3: ಈ ಎರಡು ಏನಿದೆ, ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಓದೋದು ತುಂಬಾ ಕಷ್ಟ ಅಲ್ವಾ, ರೀಲ್ಸ್ ನೋಡೋದು
1: ತುಂಬಾ ಈಸಿ,
3: ತುಂಬಾ ಈಸಿ, ಎಕ್ಸಸೈಸ್ ಮಾಡೋದು
1: ಕಷ್ಟ
3: ಅಲ್ವಾ, ಬೆಡ್ಡಲ್ಲೇ ಮಲ್ಕೊಂಡಿರೋದು
1: ಆರಾಮ್ ಅನ್ಸುತ್ತೆ
3: ಅಲ್ವಾ, ಶಾಪಿಂಗ್ ಮಾಡೋದಂತ ಹೇಳಿದ್ರೆ
1: ಲಗೇಜ್ ಎಲ್ಲ ಹಿಡ್ಕೊಂಡು ಕಾತಿಲ್ಲ, ದುಡ್ಡು ಯಾರ್ದಾದ್ರೂ ನಾವು ಮಾಡಬಹುದು,
3: ಹಣ ಉಳಿಸೋದಂತ ಹೇಳಿದ್ರೆ
1: ಕಷ್ಟ ಆಗುತ್ತೆ
3: ಅಲ್ವಾ. ಈ ತರ ಎಲ್ಲ ಅಂದ್ರೆ ಯಾವುದೋ ಒಂದು ಕೂಡ್ಲೆ ನಮ್ಗೆ ಅದು ಖುಷಿ ಕೊಡ್ಬೇಕು, ಸುಖ ಕೊಡ್ಬೇಕು, ಅದಕ್ಕೆ ನಾವು ದಾಸರಾಗ್ತಾ ಇದೀವಿ. ಸ್ವಲ್ಪ ಲೇಟ್ ಅಂತ ಹೇಳಿದ್ರೆ ನಮ್ಗೆ ಕಾಯುವಷ್ಟು ವ್ಯವಧಾನ ಇಲ್ಲ ಅಲ್ವಾ. ಅದಕ್ಕೇನೆ ಈಗ ನೋಡಿ, ಮುಂಚೆ ಎಲ್ಲ ಯೂಟ್ಯೂಬ್

0: ವಿಡಿಯೋಸ್ ಗಳೆಲ್ಲ ಎಷ್ಟು ಲೆಂದಿ ಆಗಿರ್ತಾ ಇದ್ವು.
1: ಹೌದು, ದೊಡ್ಡ ದೊಡ್ಡದು
0: 30 ಮಿನಿಟ್ಸ್ 50 ಮಿನಿಟ್ಸ್ ಹಾಗೆಲ್ಲ ಒಂದ್ ಕೆಲವೆಲ್ಲ ನಾನ್ ನೋಡಿದ ಮಟ್ಟಿಗೆ 5-6 ಗಂಟೆ ವಿಡಿಯೋಗಳು ಇದೆ. ಈ ಭಗವದ್ಗೀತೆದು ಅದಿದೆಲ್ಲ ನೀವು ನೋಡಿದ್ರೆ ಕೆಲವೆಲ್ಲ 5-6 ಗಂಟೆ ವಿಡಿಯೋಗಳು ಎಲ್ಲ ಇರ್ತಾ ಇತ್ತು. ಈಗ ರೀಲ್ಸ್ ಅಂತ ಮುಂಚೆ 1 ಮಿನಿಟ್ ಇದು ಇರ್ತಾ ಇತ್ತು, ಈಗ 30 ಸೆಕೆಂಡ್ಸ್ ಇಳಿಸಿದ್ದಾರೆ. ಯಾಕಂದ್ರೆ ಮನುಷ್ಯನಿಗೆ 1 ಮಿನಿಟ್ ನೋಡುವಷ್ಟು ಪೇಷನ್ಸ್ ಇಲ್ಲ ಈಗ. ಅಂದ್ರೆ ಇಮಿಡಿಯೇಟ್ ಖುಷಿ ಸಿಗ್ಬೇಕು, ಇಮಿಡಿಯೇಟ್ ಆಗಿ ಅದು ಏನಂತ ಹೇಳಿ ಗೊತ್ತಾಗಬೇಕು. ಈಗೆಲ್ಲ ನೀವು ಅರ್ಧ ಕಥೆಯೆಲ್ಲ ಹೇಳಿ ಇವತ್ತು ಸುಮಾರು ಈ ಹಳೆ ಹೆಂಗಸರುಗಳನ್ನೆಲ್ಲ ಬಿಟ್ರೆ ಧಾರಾವಾಹಿಗಳನ್ನೆಲ್ಲ ಯಾರು ನೋಡ್ತಾರೆ ಹೇಳಿ?
1: ಯಾರು ಕಾಣ್ತಿಲ್ಲ.
0: ಯಾಕೆ ಹೇಳಿ? ಯಾಕಂದ್ರೆ ಮುಂದೆ ಏನಾಗುತ್ತೆ ಅಂತ ಅವರಿಗೆ 1 ವರ್ಷಗಟ್ಟಲೆ ಕಾಯೋದು ಯಾರಿಗೂ ಇಷ್ಟ ಇಲ್ಲ. ಅವರಿಗೆ ಕೂಡ್ಲೆ ಕೂಡ ರೀಲ್ಸ್ ಏನೋ ಅಲ್ಲೇ ಒಂದು ಸ್ಟೋರಿ ಅಲ್ಲೇ ಸ್ಟಾರ್ಟ್ ಆಗಿ ಅಲ್ಲೇ ಎಂಡ್ ಆಗುವಂತದಿದ್ರೆ ಮಾತ್ರ ನೋಡ್ತಾರೆ ಹೊರತು ನೀವು ಅದನ್ನ ನಾಳೆ ನೋಡಿ ನಾಡ್ದು ನೋಡಿ ಅಂತ ಹೇಳಿದ್ರೆ ಕಾಯುವಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಈಗ. ಹಾಗಾಗಿ ಅದೆಲ್ಲ ಅಷ್ಟೆಲ್ಲ ಸಕ್ಸಸ್ ಆಗ್ತಾ ಇಲ್ಲ. ಏನೋ ಇರುತ್ತೆ, ಹೊಡ್ಕೊಳ್ತಾ ಇರುತ್ತೆ, ಇವ್ರು ಹಾಕಿ ಎಲ್ಲೋ ಹೋಗ್ತಿರ್ತಾರೆ ಅಥವಾ ಏನೂ ಇಲ್ಲ ಸುಮ್ಮನೆ ಮಾಡೋ ಕೆಲಸ ಇಲ್ಲ ಅಂತ ಹೇಳಿ ಕೆಲವ್ರು ಕುತ್ಕೊಂಡು ನೋಡ್ತಿರ್ತಾರೆ. ಬಿಟ್ರೆ ಅದನ್ನ ಇಂಟ್ರೆಸ್ಟ್ ಆಗಿ ತುಂಬಾ ಆಸಕ್ತಿಯಿಂದ ನೋಡುವಂತ ಯುವ ಜನತೆಯಂತೂ ಖಂಡಿತವಾಗ್ಲೂ ಇಲ್ಲ. ಯಾರು
1: ಅವ್ರಿಗೆ ಪುರ್ಸತ್ತೆ,
0: ಅವರಿಗೆ ಆ ಪೇಷನ್ಸ್ ಇಲ್ವೇ ಇಲ್ಲ. ಅವರಿಗೆ ಇಮಿಡಿಯೇಟ್ ಆಗಿ ಒಂದು ಖುಷಿ ಸಿಗಬೇಕು, ಆದ್ರೆ ಮಾತ್ರ ಅದು ನೋಡ್ತಾರೆ. ಇದರಿಂದಾಗಿ ಕೆಲಸಗಳನ್ನೆಲ್ಲ ಮುಂದೂಡುವಂತದ್ದು. ಈಗ ಸಪೋಸ್ ಈಗ ಯಾವ್ದಾದ್ರು ಒಂದು ಈ ಕೆಲಸವನ್ನ ನನ್ಗೊಂದು ಕೆಲಸ ಮಾಡ್ಬೇಕೀಗ, ಅದನ್ನ ನಾನು ಹೇಗ್ ಮುಗಿಸೋದು, ಮುಗಿಸ್ಬೇಕಲ್ಲ, ಅದು ಇಷ್ಟು ಯೋಚನೆ ಮಾಡಿ ಮಾಡಿನೇ ಮುಂದೂಡ್ತಾ ಹೋಗ್ತೇವೆ ಹೊರತು ಶುರುವೇ ಮಾಡೋದಿಲ್ಲ. ಹೆಚ್ಚಿನವ್ರಿಗೆ ಅದೊಂದು ಅಭ್ಯಾಸ ಇದೆ, ಏನೋ ಮಾಡ್ಬೇಕು ಆದ್ರೆ ಅದು ಟೈಮ್ ತಗೊಳ್ಳುತ್ತೆ, ಅದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು, ಸ್ವಲ್ಪ ಪುರ್ಸೋತಲ್ಲಿ ಕೂತ್ಕೊಂಡು ಮಾಡ್ಬೇಕು ಅಂತ ಹೇಳಿ ಶುರುವೇ ಮಾಡೋದಿಲ್ಲ, ವರ್ಷಗಟ್ಟಲೆ ಮಾಡೋದಿಲ್ಲ. ಕೆಲವರು ನಾಳೆ ನೋಡುವ, ನಾಡ್ದು ಮಾಡುವ, ಆಚೆ ನಾಡ್ದು ನೋಡುವ, ಅದಕ್ಕೊಂದು ನಾನು ಫ್ರೀ ಆಗಿ ಅದಕ್ಕೆ ಕುತ್ಕೊಂಡು ಯೋಚನೆ ಮಾಡಬೇಕು, ಅಥವಾ ಸ್ಟಾರ್ಟ್ ಮಾಡಿದ್ರೆ ತನ್ನಷ್ಟಕ್ಕೆ ಮುಂದುವರ್ಕೊಂಡು ಹೋಗುತ್ತೆ. ಅದು ನೀವು ಸ್ಟಾರ್ಟ್ ಮಾಡೋದಕ್ಕೆ ಆಲೋಚನೆ ಮಾಡ್ತಾ ಮುಂದೂಡ್ತಾ ಇದ್ರೆ ಅದು ಏನಾಗುತ್ತೆ ಗೊತ್ತಿದೆ, ಅದು ನಮ್ಗೆ ಶುರುವೇ ಮಾಡಕ್ ಆಗಲ್ಲ ಅಂತ ನಮ್ಗೆ ಗೊತ್ತಿರುತ್ತೆ. ನಾನು ಈ ತರ ಯೋಚನೆನೇ ಮಾಡ್ತಾ ಇದ್ರೆ ಆಗತ್ತೆ. ಬಟ್ ಎಲ್ಲರೂ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ಆ ಕೆಲಸವನ್ನ ಶುರು ಮಾಡ್ಬೇಕು. ಇವತ್ತೊಂದು 5% ಆದ್ರೂ ನಾವು ಮಾಡಿದ್ರೆ ಶುರು ಮಾಡಿದೀವಲ್ಲ ಅಂತ ಹೇಳಿ ಆದ್ರೂ ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗ್ತೇವೆ. ಬಟ್ ನಾವು ಏನ್ ಮಾಡ್ತೇವೆ ಗೊತ್ತಿದೆ, ನಾಳೆ ನಾಳೆಗಂತ ಮುಂದೂಡಿದ್ರೆ ಆಗಲ್ಲ ಅಂತ ನಮ್ಗೆ ಖಂಡಿತವಾಗ್ಲೂ ಗೊತ್ತಿರೋದು. ಯಾರ ಹತ್ರ ಬೇಕಾದ್ರೆ ಕೇಳಿ ನೋಡಿ, ಗೊತ್ತಿರುತ್ತೆ ಅವರಿಗೆ ಇದು ಮುಂದೂಡಿದ್ರೆ ಆಗೋದಿಲ್ಲ. ಈಗ ಹೆಚ್ಚಿನವ್ರು ಅದನ್ನ ಹೇಳ್ತಾರೆ ಕೂಡ, ನನ್ಗೆ ಗೊತ್ತಿದೆ ಇವತ್ ನಾನು ಅದನ್ನ ಏನಾದ್ರೂ ನಾಳೆ ಅಂತ ಹೇಳಿ ಮಾಡಿದ್ರೆ ನನ್ಗೆ ಆಗೋದೇ ಇಲ್ಲ ಮನ್ಸದು, ನಾನು ಇವತ್ತೇ ಮಾಡಿದ್ರೆ ನಾನು ಗೆದ್ದೆ. ಆದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಗೊತ್ತಿರುವವರು ಕೂಡ ಕೆಲವೊಮ್ಮೆ ಶುರು ಮಾಡೋದಕ್ಕೆ ತುಂಬಾ ಟೈಮ್ ತಗೊಳ್ತಾರೆ, ಮುಂದೂಡ್ತಾನೆ ಹೋಗ್ತಾರೆ. ಕೆಲವರೀಗ ಇವತ್ತೊಂದು ಎರಡು ಎಲ್ಲ ಇವತ್ತೊಂದು ಇಡೀ ಚಾಪ್ಟರ್ ನಾನು ಓದ್ಬೇಕು ಅಂತ ಹೇಳಿ ಮನ್ಸು ಮಾಡ್ತಾರೆ. ಬಟ್ ಇಡೀ ಚಾಪ್ಟರ್ ಓದ್ಬೇಕು ಅಂತ ಒಂದು ಗೋಲ್ ಹಾಕೊಂಡ್ರೆ ಟೈಮ್ ಎಷ್ಟು ಬೇಕಾಗತ್ತೆ? ಅದಿಲ್ಲ. ಈಗ ಏನ್ ಮಾಡ್ತಾರೆ, ಇವಾಗ ಓದಲಿಕ್ಕೆ ಶುರು ಮಾಡೋದಿಲ್ಲ. ಅದ್ರ ಬದಲು ಮೊದಲು ನಾನು ಒಂದೆರಡು ಪೇಜ್ ಇವತ್ತು ಓದ್ತೇನೆ ಅಂತ ಹೇಳಿ ಮಾಡಿದ್ರೆ ಏನಾಗತ್ತೆ? ಓದ್ಲಿಕ್ಕೆ ಕುತ್ಕೊಳ್ತಾರೆ ಅಲ್ವಾ? ಸೊ ನಾವು ಹಾಕೊಳ್ಳುವಂತಹ ಗೋಲ್ ಅನ್ನು ಕೂಡ ತುಂಬಾ ಚಿಕ್ಕ ಚಿಕ್ಕದನ್ನಾಗಿ ಮಾಡಿಕೊಂಡು ಆ ಕೆಲಸವನ್ನ ಮೊದಲು ಶುರು ಮಾಡ್ಬೇಕು. ಸಪೋಸ್ ಈಗ ಒಂದೆರಡು ಪೇಜ್ ಓದ್ತೇನೆ ಅಂತ ಹೇಳಿ ನಾನು ಕೂತ್ಕೊಂಡ್ರೆ ನಾನು 10 ಪೇಜನ್ನು ಓದ್ಬಹುದು ಅಲ್ವಾ? ಅದೇ ನಾನು 10 ಪೇಜನ್ನು ಓದ್ಬೇಕು ಅಂತ ಹೇಳಿ ಆ 10 ಪೇಜನ್ನು ಓದಕ್ಕೆ ನನ್ಗೆ 1-2 ಗಂಟೆ ಬೇಕು. ಆದ್ರೆ ಈಗ ನನ್ಗೆ ಈಗ 5 ಗಂಟೆಗೆ ನಂಗೆಲ್ಲ ಹೋಗ್ಲಿಕ್ಕಿದೆ, ಅಥವಾ ಯಾರೋ ಬರ್ತಾರೆ, ಇನ್ನೇನೋ ಇದೆ ಕಾರ್ಯಕ್ರಮ, ಈಗ ನಾನು ಓದ್ಲಿಕ್ಕೆ ಕೂತ್ಕೊಂಡ್ರೆ ಈ ಚಾಪ್ಟರ್ ಓದ್ಲಿಕ್ಕೆ ಆಗೋದಿಲ್ಲ. ಸೊ ನಾನು ಏನ್ ಮಾಡ್ತೇನೆ, 2 ಪೇಜನ್ನು ಓದೋದಿಲ್ಲ, ಸುಮ್ಮನೆ ಮತ್ತೊಂದಿಷ್ಟು ಸ್ಕ್ರೋಲ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತೇನೆ ಅಲ್ವಾ? ಹಾಗಾಗಿ ಯಾವುದೇ ಒಂದು ಉದಾಹರಣೆಗೆ ನಾನು ಹೇಳೋದು, ಯಾವುದೋ ಒಂದು ಆಕ್ಷನ್ ಮೋಟಿವೇಶನ್ಗೋಸ್ಕರ ನಾವು ವೈಟ್ ಮಾಡ್ತಾ ಇರೋದಕ್ಕಿಂತ ಆ ಕೆಲಸವನ್ನ ಇಮಿಡಿಯೇಟ್ ಆಗಿ ನಾವು ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಇದು ಕೂಡ ನಮ್ಮ ಏನು ತಪ್ಪುಗಳನ್ ಅಂತ ಹೇಳಿ ಗೊತ್ತಿದ್ದು ಕೂಡ ಮಾಡದೇ ಇರೋದಕ್ಕೆ ಇದು ಒಂದು ಕಾರಣ ಆಗತ್ತೆ. ನಾವು ಒಂದು ವೇಳೆ ನಮ್ಗೀಗ ಈ ತರ ಶುರು ಮಾಡದೇ ಇದ್ರೆ ಆಗಲ್ಲ, ನನ್ಗಾಗಲ್ಲ, ನಾನು ನಾಳೆಗಂತ ಮುಂದುಡಿದ್ರೆ ನನಗದು ಮುಂದ್ ಯಾವತ್ತೂ ಮಾಡ್ಲಿಕ್ಕೆ ಆಗಲ್ಲ ಅಂತ ನಮ್ಗೆ ಗೊತ್ತಿದ್ದು ನಾವು ಮುಂದುಡದೆ ಈಗ್ಲೇ ನಾನು ಶುರು ಮಾಡಿಬಿಟ್ರೆ ಆ ತಪ್ಪುಗಳನ್ನೆಲ್ಲ ಅಲ್ಲೇ ಆಗದಿರೋ ಹಾಗೆ ನಾವು ತಡೆಗಟ್ಟಬಹುದು. ಇನ್ನೊಂದೇನಂತ ಹೇಳಿದ್ರೆ ಕೋಪ ಬಂದಾಗ ನನಗೆ ಇಂಥ ಕೆಟ್ಟ ಕೆಟ್ಟ ಮಾತುಗಳು ಬರುತ್ತೆ, ನಾನು ಇನ್ನೊಬ್ಬರ ಮನಸ್ಸನ್ನ ನೋಯಿಸಿ ಬಿಡ್ತೀನಿ ಅಂತ ಹೇಳಿ ಗೊತ್ತಿರುತ್ತೆ. ಆದ್ರೂ ಕೂಡ ನೀವು ಹೇಳಿದಾಗೆ ಮತ್ತೆ ಮತ್ತೆ ಆ ಕೋಪ ಬಂದಾಗ ನಮ್ ಬಾಯಿ ನಮ್ ಕಂಟ್ರೋಲ್ ಅಲ್ಲಿ ಇರುದಿಲ್ಲ, ನಮ್ಮ
1: ಬಾಯಿದೆ ಸಮಸ್ಯೆ ಮರ.
0: ಹೌದು, ಏನ್ ಹೇಳ್ತೇವೆ ಅಂತ ಹೇಳಿ ನಮ್ಗೆ ಗೊತ್ತಿರೋದಿಲ್ಲ. ಬಟ್ ಹೇಳ್ತಾರಲ್ವಾ, ಹೇಳದವ್ರು ಮರ್ತು ಬಿಡ್ತಾರೆ, ಕೇಳದವ್ರು ಮರಿಯಲ್ಲ.
1: ನಿಜ
0: ಅಲ್ವಾ? ಹಾಗಾಗಿ ನಾವು ಹೇಳುವಾಗ ಸ್ವಲ್ಪ ಪಾಸ್ ಮಾಡಿ ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳೋದಕ್ಕಿಂತ ನನ್ನ ಕೋಪವನ್ನ ಹೇಗ್ ಹೊರಗೆ ಹಾಕ್ಲಿ, ಏನ್ ಹೇಳಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಯಾರು ಕೂಡ ಯೋಚನೆ ಮಾಡೋದಿಲ್ಲ. ನನ್ನ ಕೋಪವನ್ನು ಹೊರಗೆ ಹಾಕ್ಬೇಕು, ಆ ಸಮಯದಲ್ಲಿ ಅವ್ರು ಏನೋ ಹೇಳಿದ್ರು ಅದು ನನಗೆ ಕೋಪ ಹುಟ್ಟಿಸ್ತು, ನಾನು ಅದನ್ನ ಹೊರಗೆ ಹಾಕ್ಬೇಕು. ಹೊರಗೆ ಹಾಕೋದು ಹೇಗೆ? ಕಟುವಾದ ಮಾತುಗಳ ಮೂಲಕ, ಹೆಚ್ಚಾಗಿ ಕೂಗುದು, ತುಂಬಾ ಜೋರಾಗಿ ಕಿರ್ಚಾಡೋದು, ಅಥವಾ ಕೆಲವರು ಹೊಡೆಯಬಹುದು, ಕೈ ಎತ್ತಬಹುದು, ಈ ತರ ಎಲ್ಲ ಕೋಪವನ್ನ ಹೊರಗೆ ಹಾಕುವಂಥದ್ದು. ಒಂದ ಮಾತಿನ ವರ್ಬಲ್ ವಯಲೆನ್ಸ್ ಇಲ್ಲ ಫಿಸಿಕಲ್ ವಯಲೆನ್ಸ್ ಅಲ್ಲಿ ಇದ್ ಮಾಡ್ತಾರೆ. ಸೊ ಇದನ್ನು ಕೂಡ ಆ ಕ್ಷಣದಲ್ಲಿ ನಾವು ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ಮ ಮನಸ್ಸನ್ನ, ಇಲ್ಲ ನಾನು ಕೋಪ ಬಂದಾಗ ನನ್ಗೀಗ ಕೋಪ ಬಂದಿದೆ, ನಾನು ರಿಯಾಕ್ಷನ್ ಕೊಡೋದಿಲ್ಲ, ನಾನು ಈಗ ಯಾವುದೇ ಮಾತಾಡೋದು ಇಲ್ಲ, ಯಾವುದೇ ಆಕ್ಷನ್ ತಗೊಳ್ಳೋದಿಲ್ಲ ಅಂತ ಹೇಳಿ ಒಂದ್ 10 ನಿಮಿಷ ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ, 10 ನಿಮಿಷನೂ ಬೇಡ, ನಿಜ ಹೇಳ್ಬೇಕಂತ ಹೇಳಿದ್ರೆ 1 ನಿಮಿಷ ನಾವು ಪಾಸ್ ಮಾಡಿದ್ರು ಕೂಡ ಕಾನ್ಸಿಕ್ವೆನ್ಸಸ್ ಬೇರೆನೆ ಇರುತ್ತೆ. ಅದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ತುಂಬಾ ಕೋಪ ಬಂದಾಗ ಸುಮ್ನೆ ನೀರ್ ಕುಡಿಯೋದಕ್ಕೆ ಹೋಗೋದು, ನನ್ಗೆ ತುಂಬಾ ಕೋಪ ಬಂದಾಗ ನನ್ಗೆ ನೀರ್ ಬೇಕು ಅಂತ, ನಾವು ನಮ್ಮ ಮನಸ್ಸನ್ನ ಕಂಡೀಷನ್ ಮಾಡ್ಕೊಳ್ಬೇಕು, ನಮ್ಮ ಮನಸ್ಸನ್ನ ಟ್ರೈನ್ ಮಾಡ್ಬೇಕು. ತುಂಬಾ ಕೋಪ ಬಂದಾಗ ನನ್ ರಿಯಾಕ್ಷನ್ ಕೊಡಬಾರ್ದು, ಇದು ಸಂಬಂಧಗಳನ್ನ ಹಾಳು ಮಾಡತ್ತೆ, ನನ್ನ ಮಾನಸಿಕ ಶಾಂತಿಯನ್ನು ಕೂಡ ಹಾಳು ಮಾಡತ್ತೆ. ಜೊತೆಗೆ ಈಗ ನಾನೊಂದು ಮಾತು ಒಬ್ರಿಗೆ ಹೇಳದೆ ನಾನದನ್ನ ಮರ್ತು ಬಿಡ್ತೀನಿ ಒಂದು ಕ್ಷಣದಲ್ಲಿ, ಬಟ್ ಅವ್ರು ಅದನ್ನ ನೆನ್ಪಿಟ್ಕೊಂಡಿರ್ತಾರೆ, ಆವಾಗ ಏನಾಗುತ್ತೆ, ಆ ಸಂಬಂಧ ತುಂಬಾ ಹಾಳಾಗತ್ತೆ. ಅದು ಮುಂದೆ ನನಗೆ ಪಶ್ಚಾತ್ತಾಪವನ್ನ ತಂದುಕೊಡುತ್ತೆ, ನನ್ ಹೇಳ್ಬಾರ್ದಿತ್ತು ಹಾಗೆ, ನನ್ ಮಾಡಬಾರ್ದಿತ್ತು ಅಂತ ಹೇಳಿ ನನಗೆ ಅನ್ಸುತ್ತೆ. ಆ ಮುಂದೆ ಪಶ್ಚಾತ್ತಾಪ ಪಡುವ ಬದಲು ಆ ಕ್ಷಣದಲ್ಲಿ ನನ್ಗೆ ತುಂಬಾ ಕೋಪ ಬಂದಿದೆ, ಈಗ ನಾನ್ ರಿಯಾಕ್ಷನ್ ಕೊಡಬಾರ್ದು, ಸೊ ನಾನೇನ್ ಮಾಡ್ಬೇಕು, ನಾನ್ ಅಲ್ಲಿಂದ ಎದ್ದು ಹೋಗಿ ಒಂದ್ ಗ್ಲಾಸ್ ನೀರ್ ಕುಡಿತೇನೆ, ಅಥವಾ ನಾನು ಇನ್ನೇನೋ ಒಂದು ಬ್ಯಾಕ್ವರ್ಡ್ ನಂಬರ್ ಅನ್ನ ಕೌಂಟ್ ಮಾಡ್ತೇನೆ, ಅಥವಾ ಸ್ವಲ್ಪ ಅಲ್ಲಿಂದ ದೂರ ಹೋಗ್ತೇನೆ, ಆ ಒಂದು ವಾತಾವರಣದಿಂದ ನಾನು ಆ ಕಡೆ ಎದ್ದು ಹೊರಟು ಹೋಗ್ಬಿಡ್ತೇನೆ, ಅದು ತುಂಬಾ ಬೆಸ್ಟ್. ಈ ತರ ಎಲ್ಲ ನಾವು ಮಾಡಿಕೊಂಡಾಗ ಇನ್ನೂ ಕೆಲವು ಸಲ ನಾವು ಪ್ರಶ್ನೆಯನ್ನ ಕೇಳ್ಕೊಳ್ಬೇಕು, ಈ ಸಮಸ್ಯೆಯನ್ನ ನಾನು ಪರಿಹರಿಸ್ತಾ ಇದ್ದೇನಾ ಅಥವಾ ನನ್ನ ಕೋಪವನ್ನು ಹೊರಗೆ ಹಾಕ್ತಾ ಇದ್ದೇನಾ. ಕೆಲವೊಮ್ಮೆ ಏನೋ ಇತ್ಯರ್ಥ ಮಾಡ್ಬೇಕು ಅಂತ ಕೂತಿರ್ತಾರೆ, ಯಾವುದೋ ಒಂದು ಮೀಟಿಂಗ್ ಇರುತ್ತೆ, ಸುಮ್ನೆ ಒಬ್ರು ಏನೋ ಹೇಳಿದ್ರು ಅಂತ ಹೇಳಿದ ತಕ್ಷಣ ಅದು ಸುಳ್ಳಾಗಿದ್ದಿರಲೂಬಹುದು, ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆವಾಗ ಈ ಎದುರುಗಡೆ ಇರೋರಿಗೆ ತುಂಬಾ ಸಿಟ್ಟು ಬರುತ್ತೆ, ಅದ್ ಹೇಗದು ಸುಳ್ಳು ಇವ್ರು ಈ ತರ ಹೇಳ್ತಾರೆ ಅಂತ ಹೇಳಿ ಆ ಕ್ಷಣದಲ್ಲೂ ಕೂಡ ಇವರು ರಿಯಾಕ್ಷನ್ ಕರೆಕ್ಟ್ ಆಗಿ ಇದ್ದಿರಬಹುದು, ಆದ್ರೂ ಕೂಡ ಕೋಪ ಅನ್ನುವಂಥದ್ದು ಹಲವಾರು ಅನಾಹುತಗಳನ್ನ ಹುಟ್ಟು ಹಾಕತ್ತೆ. ಈಗ ನೀವು ನೋಡಿರ್ಬೋದು, ಯಾವುದೋ ಒಂದು ಸಣ್ಣ ಒಂದು ಸ್ನೇಹಿತರ ಜಗಳ ಕೊಲೆಯಲ್ಲಿ ಅಂತ್ಯ ಆಗೋದು,
1: ಹೌದು
0: ಅಲ್ವಾ? ಯಾಕೆ ಅಂದ್ರೆ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ದೆ ಇರ್ಬೋದು, ಅವನ್ ಏನೋ ಹೇಳದಂತ ಇವನಿಗೆ ಕೋಪ, ಇವನ್
1: ಕ್ಷುಲ್ಲಕ,
0: ಬರೀ 5 ರೂಪಾಯಿಗೆಲ್ಲ ಕೊಲೆ ಆಗಿರೋದನ್ನ ನೋಡಿದೀವಿ ಅಲ್ವಾ? ಬರೀ 5 ರೂಪಾಯಿ, 5 ರೂಪಾಯಿ ಚೇಂಜ್ ಕೊಡೋದಿತ್ತಂತೆ, ಈಗ ಎಷ್ಟು ಒಂದು 15 ಡೇಸ್ ಬ್ಯಾಕ್ ಅನ್ನೋ ನೋಡಿದ್ದೆ ನ್ಯೂಸ್ ಅಲ್ಲಿ, 5 ರೂಪಾಯಿ ಚೇಂಜ್ ಕೊಡ್ಬೇಕಿತ್ತಂತೆ. ಆ ಒಂದು ಕಾರಣದಲ್ಲಿ ಸ್ನೇಹಿತರ ನಡುವೆ ಗಲಾಟೆಯಾಗಿ ಚುರಿನೇ ಹಾಕಿಬಿಟ್ರು ಅವನಿಗೆ. ಸೊ ಇದೆಲ್ಲ ಕೋಪವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳದೆ ಇದ್ದಾಗ, ಒಂದು ಕ್ಷಣ ಅವ್ರು ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿ ನಾವು ರಿಯಾಕ್ಟ್ ಮಾಡುವ ಬದಲು ನಾನು ಅಲ್ಲಿಂದ ಎದ್ಕೊಂಡು ಹೋಗೋದು, ಅದೇ ಆ ಒಂದು ಸಿಚುವೇಶನ್ ಅಲ್ಲೇ ಆ ಫ್ರೆಂಡ್ಸ್ ಆ ತರ ಇದ್ ಮಾಡಿದಾಗ ಯಾರಿಗೆ ಸಿಟ್ಟು ಬಂತು, ಯಾರು ಚೂರಿ ಹಾಕ್ದ, ಅವನು ಅಲ್ಲಿಂದ ಎದ್ಕೊಂಡು ಹೋಗಿದ್ದಿದ್ರೆ ಒಂದು ಜೀವನೂ ಉಳಿತಿತ್ತು, ಇವತ್ತು ಅವನಾದ್ರೂ ಸ್ವತಂತ್ರವಾಗಿ ಇರ್ಲಿಕ್ಕೆ ಸಾಧ್ಯನಾ? ಅವನು ಜೈಲಲ್ಲಿ ಕೊಳಿತಾನೆ, ಅವನನ್ನ ನಂಬಿಕೊಂಡಿರುವವರ ಲೈಫು ಹಾಳಾಗತ್ತೆ,
1: ಹೌದು
0: ಅಲ್ವಾ? ಹಾಗಾಗಿ ನಾವು ಕೋಪದ ಕೈಗೆ ನಮ್ಮ ಬುದ್ಧಿಯನ್ನ ಕೊಡುವ ಮೊದಲು ನಾವು ಯೋಚನೆ ಮಾಡಬೇಕು, ತಪ್ಪು ಅಂತ ನಮಗ್ ಗೊತ್ತಿದೆ, ಕೆಲವರಿಗಂತೂ ಖಂಡಿತವಾಗ್ಲೂ ಗೊತ್ತಿರುತ್ತೆ. ನಾನು ಎಷ್ಟೋ ಜನರು ಹೇಳೋದನ್ನ ಕೇಳಿದ್ದೇನೆ, ನನ್ನ ಕೋಪ ಬಂದ್ರೆ ನಾನು ಮನುಷ್ಯನೇ ಅಲ್ಲ ಅಂತ ಹೇಳಿದಿರಲ್ವಾ ನೀವು ಕೂಡ? ಎಷ್ಟೋ ಜನ ಹೇಳ್ತಾರೆ ನನ್ನ ಕೋಪ ಬಂದ್ರೆ ನಾನು ಮನುಷ್ಯನೇ ಅಲ್ಲ ಅಂತ, ಗೊತ್ತಿರುತ್ತೆ ಅವರಿಗೆ, ಬಟ್ ಆ ಕೋಪ ಬಂದಾಗ ಅವ್ರು ರಿಯಾಕ್ಟ್ ಮಾಡ್ತಾರೆ, ಆ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕೊನೆಗೂ ಅವ್ರು ಅಭ್ಯಾಸ ಮಾಡ್ಕೊಳ್ಳಲ್ಲ, ಅಭ್ಯಾಸ ಮಾಡ್ಕೊಳ್ಬೇಕು. ತಪ್ಪು ಅಂತ ಹೇಳಿ ಗೊತ್ತಾದಾಗ ನಾವು ಪದೇ ಪದೇ ಅದನ್ನ ಮಾಡುವ ಬದಲು ನಮ್ಮ ಮನಸ್ಸನ್ನ, ನಾನು ಆಗ್ಲೇ ಹೇಳಿದೆ, ಒಂದು ಪದೇ ಪದೇ ನಾವು ಏನ್ ಮಾಡ್ತಾ ಇರ್ತೇವೆ, ರಿಪೀಟೆಡ್ಲಿ ಏನ್ ಮಾಡ್ತೇವೆ, ಅದೇ ನಮ್ಮ ಹ್ಯಾಬಿಟ್ ಆಗತ್ತೆ ಅಂತ. ಸೊ ಈ ಸಲ ಒಂದ್ 4 ಸಲ ನನ್ ಕೋಪ ಬಂದಾಗ ನಾನ್ ನೀರ್ ಕುಡಿಯೋದು ಅಥವಾ ನಾನು ಎಲ್ಲೋ ಅಲ್ಲಿಂದ ಎದ್ದು ಹೋಗೋದು ಅಂತ ಮಾಡಿದೆ ಅಂತ ಹೇಳಿದ್ರೆ ಅದೇ ನಂದು ಹ್ಯಾಬಿಟ್ ಆಗತ್ತೆ. ಮುಂದೆ ನನಗೆ ಕೋಪ ಬಂದಾಗೆಲ್ಲ ನಾನು ರಿಯಾಕ್ಷನ್ ಮಾಡಲ್ಲ, ಈ ಒಂದು ಆಕ್ಷನ್ ಅನ್ನ ಮಾಡ್ತೇನೆ. ಸೊ ಅದನ್ನ ನಾವು ಮಾಡ್ಬೇಕು. ಈಗ ನನ್ಗೆ ಗೊತ್ತಿದೆ ನನ್ನ ಆರೋಗ್ಯ ಹಾಳಾಗ್ತಾ ಇದೆ, ಡಾಕ್ಟರ್ ಹೇಳಿದ್ದಾರೆ ನೀವೊಂದು ಯೋಗ ಮಾಡಿ ಶಾಂತವಾಗಿಟ್ಕೊಳ್ಳಿ ಅಂತ ಹೇಳಿ ನನ್ಗೆ ಹೇಳಿದ್ದಾರೆ. ನನ್ಗೆ ಗೊತ್ತಿದೆ ಮಾಡ್ಬೇಕು, ನನ್ನ ಆರೋಗ್ಯ ಹಾಳಾಗ್ತಾ ಇದೆ, ಆಲ್ರೆಡಿ ಹಾಳಾಗ್ತಾ ಬಂದಿದೆ, ಇನ್ನು ಮುಂದೆ ಇನ್ನೂ ಹಾಳಾಗಬಾರ್ದು ಅಂತ ಹೇಳಿದ್ರೆ ಡಾಕ್ಟರ್ ನನಗೆ ಯೋಗ ಮಾಡಿ ಹೇಳಿದ್ದಾರೆ, ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಅದು ಗೊತ್ತಿದ್ದು ನಾನು ಪದೇ ಪದೇ ಯೋಗನೂ ಮಾಡೋದಿಲ್ಲ, ನಾನು ಪದೇ ಪದೇ ಜಗಳ ಮಾಡೋದು, ಸಿಟ್ಟು ಮಾಡ್ಕೊಳ್ಳೋದು, ನನ್ನ ಮನಸ್ಸಿನ ಶಾಂತಿಯನ್ನು ನಾನು ಕಳ್ಕೊಳ್ಳೋದು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಆವಾಗಾದರೂ ನಾನು ಎಚ್ಚೆತ್ತುಕೊಂಡು ನನ್ನ ಮನಸ್ಸನ್ನು ನಾನು ಕಂಟ್ರೋಲ್ ಮಾಡಿ ನನ್ನ ಜೀವನದ ಒಂದು ದಿನಚರಿಯನ್ನು ನಾನು ನನ್ನ ಕಂಟ್ರೋಲಿಗೆ ತಗೊಂಡೆ ಅಂತ ಹೇಳಿ ಆದರೆ ನನ್ನ ಮನಸ್ಸು ಶಾಂತಿಯಲ್ಲಿರುತ್ತೆ, ನನ್ನ ಆರೋಗ್ಯವೂ ಸರಿಯಾಗತ್ತೆ. ಸೊ ಪದೇ ಪದೇ ಕೆಲವು ತಪ್ಪುಗಳು ಆಗುತ್ತೆ, ನಿಜ ಗೊತ್ತಿದೆ ನಮಗೆ, ಗೊತ್ತಿದ್ದು ಕೂಡ ಆಗುತ್ತೆ ಅಂತ ಹೇಳಿ ಆದಾಗ ನಾವು ಅದನ್ನು ಕಂಟ್ರೋಲ್ ಮಾಡೋದನ್ನು ಕಲಿಯೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ತಪ್ಪುಗಳು ಕೆಲವರಿಂದ ಆಗುತ್ತೆ, ಗೊತ್ತಿಲ್ಲದೆ ಆದ ತಪ್ಪುಗಳಿಗೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ರು ಬಂದು ನಮ್ ಕಣ್ ತೆರೆಸುವವರೆಗೂ ಅದಾಗ್ತಾನೆ ಇರುತ್ತೆ. ಆದ್ರೆ ತುಂಬಾ ಜನ ಇನ್ನೊಬ್ರು ಈ ತಪ್ಪು ಅಂತ ಗೊತ್ತಿಲ್ಲದೆ ಮಾಡ್ತಾರಲ್ಲ ತಪ್ಪು, ಅವರನ್ನ ತಿದ್ದಬಹುದು ನೀವು. ತಪ್ಪು ಅಂತ ಗೊತ್ತಿದ್ದು ಮಾಡ್ತಾರಲ್ಲ ಅವರನ್ನ ತಿದ್ದೋದು ತುಂಬಾ ಕಷ್ಟ, ಅದೊಂದು ಹ್ಯಾಬಿಟ್ ಆಗಿಬಿಟ್ಟಿರುತ್ತೆ ಅವರಿಗೆ. ಕೆಲವೊಮ್ಮೆ ನಮ್ಗೆ ಉಳಿಸ್ಬೇಕು ಅಂತ ಹೇಳಿ ಗೊತ್ತಿರುತ್ತೆ ಹಣವನ್ನ, ನಾಳೆ ನಮ್ದು ಅರ್ನಿಂಗ್ಸ್ ಏನಿದೆ ಅದು ಲಿಮಿಟೆಡ್ ಇದೆ, ಇವತ್ ನಾವು ದುಡ್ದಿದ್ದನ್ನ ಇವತ್ ನಾವು ಖಾಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾಳೆ ಏನೋ ಒಂದು ಮನೆಯಲ್ಲಿ ಒಂದು ಎಮರ್ಜೆನ್ಸಿ ಬಂತು, ಯಾರದೋ ಹೆಲ್ತ್ ಅಪ್ಸೆಟ್ ಆಯ್ತು, ಆಪರೇಷನ್ ಆಗಬೇಕು, ಅಥವಾ ಇನ್ನೇನೋ ಒಂದು ಸಡನ್ಲಿ ಒಂದು ಮಗ ಅಥವಾ ಮಗಳು ಯಾವ್ದೋ ಕೋರ್ಸ್ಗೆ ಸೇರ್ಕೋಬೇಕು ಅಂತ ಹೇಳಿದ್ದಾರೆ, ಒಂದು ಒಳ್ಳೆ ಒಂದು ದೊಡ್ಡ ಅಮೌಂಟ್ ಬೇಕಾಗತ್ತೆ, ಅಥವಾ ಇನ್ ಏನೋ ಒಂದು ಎಮರ್ಜೆನ್ಸಿ ಅಂತ ಹೇಳಿ ಬಂದಾಗ ನಮ್ಮ ಹತ್ರ ಹಣವೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಬೇಕೋ ಬೇಡವೋ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನೋಡಿ, ಅದಕ್ಕೆ ಈ ಮಾರ್ಕೆಟಿಂಗ್ ಜಾಲ ಎಷ್ಟೊಂದು ಸ್ಟ್ರಾಂಗ್ ಇದೆ ಅಂತ ಹೇಳಿ ಆದ್ರೆ 50% ಆಫರ್, ಅಥವಾ ಹಬ್ಬ ಈಗ ಬಂತು, ನಾಡ್ದೀಗ ಚೌತಿ ಹಬ್ಬ ಬಂತು ಅಂತ ಹೇಳಿದ್ರೆ ಈಗ ಚೌತಿ ಹಬ್ಬದ ಇದು ಆಫರ್ ಅಲ್ಲಿ 50% ಆಫ್, 80% ಆಫ್ ಅಂತ ಹೇಳಿ ಹಾಕ್ತಾರೆ. ಈಗ ನೀವು ಯೋಚನೆ ಮಾಡಿ, 80% ಆಫ್ ಅಂತ ಹೇಳಿದ್ರೆ ಏನು, ಒಂದು ವಸ್ತುವನ್ನ 100 ರೂಪಾಯಿಗೆ ಕೊಟ್ಟು ಅವ್ರು ತಗೊಂಡಿದ್ದಾರೆ, ಈಗ 80 ರೂಪಾಯಿಯನ್ನ ಲಾಸ್ ಮಾಡ್ಕೊಂಡು 20 ರೂಪಾಯಿಗೆ ನಿಮಗೆ ಸೇಲ್ ಮಾಡ್ತಿದ್ದಾರೆ. ಯಾರಿಗಾದ್ರೂ ಹುಚ್ಚ? 100 ರೂಪಾಯಿಗೆ ತಂದಿರೋ ಐಟಮ್ ಅನ್ನ 20 ರೂಪಾಯಿ ಕೊಡೋದಕ್ಕೆ ಯಾರಿಗಾದ್ರೂ ಹುಚ್ಚ ಹಿಡ್ದಿದ್ಯಾ? ಇಲ್ಲ ಅಲ್ವಾ. ಸೊ ಏನ್ ಮಾಡ್ತಿದ್ದಾರೆ, 100 ರೂಪಾಯಿಗೆ ತಂದಿದ್ದನ್ನ 400 ರೂಪಾಯಿಗೆ ಮಾಡ್ತಾ ಇದ್ರು, ಇವತ್ ನಿಮ್ಗೆ 150 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವೇನ್ ಮಾಡ್ತೀವಿ, ಆಫರ್ ಹಾಕಿದ್ದಾರೆ ನಮಗ್ ಬೇಡ ಸೀರೆ, ಆಫರ್ ಹಾಕಿದ್ದಾರೆ ಅಂತ ಹೇಳಿ ಹೋಗಿ ತಗೊಳ್ತೀವಿ. ನಮ್ಗೆ ಬೇಡ ಏನು ಆ ವಸ್ತುಗಳು. ಇವತ್ತು ನೀವು ಪ್ರತಿ ಕೇಳ್ತಾ ಇರುವಂತ ಕೇಳುಗರಲ್ಲೇ ನಂದೊಂದು ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಒಂದು ಸಲ ನೀವು ಒಂದು ಏನು ಟೂರ್ ಮಾಡಿ, ನಿಮ್ಮ ಮನೆಯ ಒಳಗಡೆ ಎಲ್ಲ ರೂಮಿನ ಒಳಗಡೆ ನೀವು ಒಂದ್ಸಲ ನೋಡಿ ಎಲ್ಲ ಏನೇನಿದೆ ಅಂತೇಳಿ. ಎಷ್ಟೋ ವಸ್ತುಗಳು ತೀರಾ ಅಗತ್ಯ ಅಂತ ಹೇಳಿ ನೀವು ತಂದ ವಸ್ತುಗಳನ್ನ ನೀವು ಒಂದೇ ಸಲ ಉಪಯೋಗಿಸಿರ್ಬೋದು, ಅಥವಾ ಒಂದ್ಸಲನೂ ಉಪಯೋಗಿಸ್ದೇನೆ ಅಲ್ಲಿ ಹಾಗೆ ಇಟ್ಟಿರ್ಬೋದು ಅಲ್ವಾ.
2: ಸುಮಾರಿರುತ್ತೆ ಬೇಕು ಬೇಕು ಬೇಕು ಬೇಕು. ಅದು ಈಗಳಂತೂ ಮೊದ್ಲಲ್ಲಾದ್ರೂ ಕಿರಾಣಿ ಅಂಗಡಿ ಇಪ್ಪುದಲ್ಲ, ಹೋಗಿ ನಮ್ಗೆ ಎಂತ ಬೇಕೋ ಅಷ್ಟನ್ನೇ ಒಂದ್ ಚೀಟಿ ಮಾಡ್ಕೊಂಡು ಹೋಗಿ ತಕ ಬರ್ತೀತ್. ಈಗೆಂತ ಆಯ್ತು, ಎಲ್ಲ ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್, ಆ ಮಾರ್ಕೆಟ್, ಈ ಮಾರ್ಕೆಟ್ ಎಲ್ಲ ಶುರುವಾಗಿ ಒಪ್ಪುದು ಸಕ್ಕರೆ ಚಾವಡಿ ತಪ್ಪಕ್ಕೆ.
0: ಹೌದು,
2: ಅಲ್ಲಿ ತಕ ಬಪ್ಪುದು ಅದ್ರ ಎರಡನ್ ಬಿಟ್ಟು ಉಳಿದೆಲ್ಲ ತಕ ಬರ್ತತ್ತ. ಇಲ್ಲಿ ಕಂಡ್ರೆ ಬಿಲ್ ಒಂದು 400 ರೂಪಾಯಿ ಹಿಂಗ ಆಪುದ, 4000 ರೂಪಾಯಿ ಬಿಲ್ ಮಾಡ್ಕೋಬಾರ್ತಿ. ಇರ್ಲಿ, ಇದು ಬೇಕಾಯ್, ಅದು ಬೇಕಾಯ್, ಅದು ಬೇಕಾಯ್, ಅದು ತಕಂದು ತುಂಬಕಂ ನಾವೇ ಅಲ್ಲ, ಟ್ರಾಲಿಗೆಲ್ಲ ಹಾಕಂದ ಬಿಲ್ಲೊಂದ್ ಕಡಿ ಕೊಟ್ರು ಸೈ ಔಷಧಿಗೆ ಎಲ್ಲ ಬಾಚಿಕೊ ಹಾಪದೆ ಕಡಿಕ ಆಯ್ತಲ್ಲ ತಂದ ಆಯ್ತಲ್ಲ ಇರ್ಲಿ ಹೇಗಡಿಕೂ ಖರ್ಚು ಮಾಡ್ತಾ ಇಲ್ಲಿ ಅಂತ ಹೇಳಿ ತಕಾಪದು. ನಿಜವಾಗ್ಲು
0: ಈ ಮಾರ್ಕೆಟಿಂಗ್ ಇದ್ರ ಹಿಂದೆ ಕೂಡ ಸೈಕಾಲಜಿಸ್ಟ್ ಗಳೇ ವರ್ಕ್ ಮಾಡಿರ್ತಾರೆ. ಅಂದ್ರೆ ಮನುಷ್ಯನ ಮನಸ್ಸುಗಳನ್ನ ಅರ್ಥ ಮಾಡಿಕೊಂಡು ಯಾವ ರೀತಿ, ಈಗ ನೀವು ಎಲ್ಲಿಯಾದ್ರೂ ಸೂಪರ್ ಮಾರ್ಕೆಟ್ ಗಳಿಗೆಲ್ಲ ಹೋದಾಗ ಬಿಲ್ಲಿಂಗ್ ಎಲ್ಲಿರತ್ತೆ ಅಲ್ಲೆಲ್ಲ ಚಾಕ್ಲೇಟ್ಗಳು ಅದಿದೆಲ್ಲ ಇರತ್ತೆ, ನೋಡಿದೀರಾ?
2: ಹೌದೌದು.
0: ಯಾಕಂತ ಹೇಳಿದ್ರೆ ನೀವ್ ಅಲ್ಲಿ ನಿಂತ್ಕೊಂಡಾಗ ನಿಮ್ ಮಕ್ಳನ್ನ ಕರ್ಕೊಂಡು ಹೋಗಿರ್ತೀರ, ನೀವ್ ಅವ್ರ ಕಣ್ ಮುಂದೆ ಬೀಳೋದು ಯಾವ್ದು?
2: ಚಾಕ್ಲೇಟ್ಸ್.
0: ಸೊ ಕೇಳ್ತಾರೆ. ಸೊ ಇದೆಲ್ಲ ಸೈಕಾಲಜಿ, ಇದೆಲ್ಲ ನೀವ್ ಅಲ್ಲಿ ಹೋದಾಗ ನಿಮ್ಗೆ ಅವರು 50% ಅಂತ ಹೇಳಿ ಒಂದ್ ಆಫರ್ ಇದೆ ಅಂತ ಹೇಳಿ ನಿಮ್ ಕಣ್ಣಿಗೆ ಬೀಳೋ ಹಾಗೆ ಒಂದ್ ಬೋರ್ಡ್ ಹಾಕಿರ್ತಾರೆ. ನಿಮ್ಗೆ ಅದ್ ಆಕ್ಚುಲಿ ಬೇಕಾಗಿರಲ್ಲ, ಬಟ್ ಇವತ್ತೀಗ 50% ಆಫರ್ಗೆ ಹಾಕಿದಾರಲ್ಲ ತಗೊಳ್ಳೋಣ ಅಂತ ಹೇಳಿ ತಗೊಳ್ತೀರಾ. ಎಲ್ಲೋ ನಡ್ಕೊಂಡು ಹೀಗೆ ಹೋಗ್ತಾ ಇರ್ತೀರಾ, ಒಂದ್ ಬಟ್ಟೆ ಅಂಗಡಿ ಕಣ್ಣಿಗೆ ಬೀಳುತ್ತೆ, ಹೊರಗಡೆಯಿಂದ ಒಂದ್ ಸೀರೆನೆ ತಗ್ಸಿದಾರೆ, ನೋಡಿದ ತಕ್ಷಣ ನಿಮ್ಗೆ ತಗೊಳ್ಬೇಕಂತ ಹೇಳಿ ಅನ್ಸುತ್ತೆ. ಆದ್ರೆ ನಾನೊಂದು ಪ್ರಯೋಗವನ್ನ ಮಾಡಿ ನೋಡ್ಲಿಕ್ಕೆ ಹೇಳುದು. ಇವತ್ತು ಪಕ್ಕದ ಮನೆಯವರೊಬ್ರು ಯಾರೋ ಸೀರೆ ತಗೊಂಡ್ ಬಂದ್ರು ಅಂತ ಇಟ್ಕೊಳ್ಳಿ, ತೋರಿಸಿದ್ರು ನಿಮ್ಗೆ, ಅಥವಾ ಅವ್ರು ಉಟ್ಕೊಂಡಿದ್ರು, ಯಾರೋ ನಿಮ್ ಎಲ್ಲಿ ತಗೊಂಡ್ರಿ ಇದು, ಇದು ಅಲ್ಲಿ ತಗೊಂಡೆ, ವಾವ್ ಸೂಪರ್ ಚೆನ್ನಾಗಿ ಕಾಣತ್ತೆ ಅಂತೇಳಿ ನಿಮ್ಗೆ ಅನಿಸ್ತು, ನಿಮ್ಗೆ ಬೇಕು ಅಂತ ಹೇಳಿ ಅನಿಸ್ತು. ಇವತ್ತೇ ನಾನು ಹೋಗಿ ತಗೊಳ್ಬೇಕು, ಇಲ್ಲಾಂದ್ರೆ ಖಾಲಿ ಆದ್ರೆ ಕಷ್ಟ ಅಲ್ವಾ. ಆತರ ಮಾಡಿ ನೀವು ಹೋದ್ರೆ ಅದನ್ನ ನೀವು ತಗೊಂಡ್ ಬಂದ್ರಿ ಅಂತ ಇಟ್ಕೊಳ್ಳಿ, ತಗೊಂಡ್ ಬಂದು ಉಟ್ಕೊಂಡಾಗ ನಿಮಗ್ ಗೊತ್ತಾಗತ್ತೆ ಆ ಕಲರ್ ಅಥವಾ ಆ ಪ್ಯಾಟರ್ನ್ ನಿಮಗ್ ಸೂಟ್ ಆಗಲ್ಲ, ಅವ್ರಿಗ್ ಸೂಟ್ ಆಗ್ತಿತ್ತು.
2: ಕರೆಕ್ಟ್
0: ಅಲ್ವಾ. ಸೊ ನೀವೇನ್ ಮಾಡಿದ್ರಿ, ಒಂದ್ಸಲ ಉಟ್ರಿ ಅಥವಾ ಉಟ್ಟು ಇಲ್ಲ ಜಸ್ಟ್ ಹಿಂಗೆ ಉಟ್ಟು ನೋಡಿದ್ರಿ, ಅದನ್ನ ಮೂಲೆಗೆ ಸೇರಿಸಿದ್ರಿ ಅಲ್ವಾ. ಅದ್ರ ಬದಲಿಗೆ ಒಂದು ಕ್ಷಣ, ಇವತ್ತು ಪುರ್ಸೋತಿಲ್ಲ ನಾಳೆ ಹೋಗ್ತೇನೆ ಅಂತ ನೀವು ಒಂದಿನ ಮುಂದೆ ಹಾಕಿದ್ರ ನಿಮ್ಮ ಆಸೆ 50% ಡೌನ್ ಆಗಿರುತ್ತೆ.
2: ಕರೆಕ್ಟ್, ಯೋಚನೆ ಮಾಡೋ ಶುರು ಮಾಡುತ್ತೆ.
0: ಕರೆಕ್ಟ್, ಅದು ನಾಳೆನೂ ನಿಮ್ಗೆ ಪುರ್ಸೋತಾಗ್ಲಿಲ್ವಾ, ನಾಡ್ದು ಅಂತ ಹೇಳಿದಾಗ 100% ಆ ಆಸೆ ಹೊರಟೋಗಿರತ್ತೆ.
2: ಅದು ಅನಿವಾರ್ಯ ಅಲ್ಲ,
0: ಅನಿವಾರ್ಯ ಅಲ್ಲ, ಅಗತ್ಯ. ನಮ್ಮ ಏನು ವಾಂಟ್ಸ್ ಅದೆಲ್ಲ, ನೀಡ್ಸ್ ಅಲ್ಲ ಅಲ್ವಾ. ಅದೆರಡರ ಮಧ್ಯೆ ಇರುವಂತ ಒಂದು ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಕೆಲವರಿಗೆ ಏನಿರುತ್ತೆ ಅಂತ ಹೇಳಿದ್ರೆ, ಆಚೆ ಮನೆಯವರೊಂದು ಸೋಫಾ ಸೆಟ್ ತಗೊಂಡ್ ಬಂದು ಹಾಕಿದ್ದಾರೆ, ನಮಗೂ ಅದು ಬೇಕು ಅಂತ ಹೇಳಿ ಅನ್ಸುತ್ತೆ. ಬಟ್ ನಮ್ಮನೇಲಿ ಅಷ್ಟು ಜಾಗ ಇರಲ್ಲ, ನಾವು ಅದನ್ನ ಯೋಚನೆ ಮಾಡೋದಿಲ್ಲ. ತಂದು ಹಾಕಿದ್ವಾ, ತಂದಿದ್ದಾರೆ ಅಥವಾ ಅಲ್ಲಿ ಆಫರ್ ಅಲ್ಲಿ ಇದೆ ಏನೋ ಒಂದು ಇದರಲ್ಲಿ ನಾವು ಅದನ್ನ ತಗೊಂಡ್ ಬಂದ್ವಿ ಅಂತ ಇಟ್ಕೊಳ್ಳಿ ಮನೆಗೆ. ನಮ್ ಮನೆಯಲ್ಲಿ ಅದು ಸೆಟ್ ಆಗೋದಿಲ್ಲ, ನಾವೇನ್ ಮಾಡ್ತೀವಿ, ಒಂದ್ 4 ದಿನ ಇಡ್ತೀವಿ, ಆಮೇಲೆ ಇದು ಕುತ್ಕೊಳ್ಳಕ್ಕೆ ಕಂಫರ್ಟೇಬಲ್ ಇಲ್ಲ, ಅದು ಅಲ್ಲಿ ಜಾಗ ಇಲ್ಲ, ಅದು ಮುಂಚೆ ಇದ್ದಾಗಿದ್ದು, ಇದನ್ನ ತೆಗೆದು ಮೂಲೆಗೆ ಹಾಕಿದ್ವಿ. ಅವಶ್ಯಕತೆನೆ ನಮಗೆ ಇರೋದಿಲ್ಲ. ಆದ್ರೂ ಯಾವುದೋ ಒಂದು ಬೇರೆ ಬೇರೆ ಕಾರಣಗಳಿಗೆ ನೋವೆಲ್ಟಿ ಎಲ್ಲರೂ ಇದ್ ಮಾಡ್ತಾರೆ, ಎಲ್ಲ ಪಾಶ್ ಇದೆ ಅವ್ರು ನಮಗೂ ಹಾಗೆ ಆಗ್ಬೇಕು, ಅವ್ರ ಮನೇಲಿದೆ ನಮಗೂ ಬೇಕು, ಅಥವಾ ಆಫರ್ ಅಲ್ಲಿ ಹಾಕಿದ್ದಾರೆ ನನಗ್ ಬೇಕು, ಮನೆ ಖಾಲಿ ಇದೆ ಜಾಗ ಇದೆ ಅಲ್ಲಿ ಏನಾದ್ರೂ ಫಿಲ್ ಮಾಡ್ಬೇಕು, ಈ ತರದ ಬೇಕಾಗೇ ಇರೋದಿಲ್ಲ. ಆದ್ರೂ ಕೂಡ ಹಣ ಉಳಿಸೋದಿಲ್ಲ ನಾವು. ಈ ತರ ನಾವು ಖರ್ಚು ಮಾಡ್ತಾ ಹೋದಾಗ ಎಮರ್ಜೆನ್ಸಿ ಅಂತ ಹೇಳಿ ಬಂದಾಗ ನಾವು ಯಾರದೋ ಕೈ ಕಾಲು ಹಿಡಿಬೇಕು ಅಥವಾ ಆ ಒಂದು ಅವಕಾಶದಿಂದ ವಂಚಿತರಾಗಿ ಆಗ್ಬೇಕು. ಎಷ್ಟೋ ಜನ ಈಗ ನೀವು ನೋಡಿರ್ಬೋದು, ಒಂದು ತುಂಬಾ ಎಮರ್ಜೆನ್ಸಿ ಬಂದಿದೆ, ಆಪರೇಷನ್ ಆಗ್ಬೇಕು ಅಂತ ಹೇಳಿದ್ರೆ ದುಡ್ಡು ಇರೋದಿಲ್ಲ, ಅವಾಗ ಯಾರ್ಯಾರ ಹತ್ರ ಬೇಡ್ತಾರೆ. ಕೆಲವು ಸಲ ಸಿಗುತ್ತೆ, ಕೆಲವು ಸಲ ಸಿಗಲ್ಲ ಅಲ್ವಾ. ಏನೋ ತುಂಬಾ ಕಷ್ಟಪಟ್ಟಿ ಮಾಡ್ಕೊಂಡಿರುವಂತಹ ಯಾವುದೋ ಒಂದು ವಸ್ತುಗಳನ್ನೆಲ್ಲ ನೀವು ಸೆಲ್ ಮಾಡ್ಬೇಕಾದಂತ ಪರಿಸ್ಥಿತಿ ಬರ್ಬೋದು ಅಲ್ವಾ. ಹಾಗಾಗಿ ನಾವು ಒಂದಿಷ್ಟು ಉಳಿತಾಯ ಮಾಡೋದನ್ನ ಕೂಡ ನಿಜವಾಗ್ಲೂ ನನ್ಗೆ ಬೇಕಿತ್ತ, ಇದು ನಿಜವಾಗ್ಲೂ ನನಗೆ ಬೇಕಾ, ಇದು ಇದಿಲ್ಲದೆ ನನ್ ಇರಬಹುದಾ. ಒಂದ್ ಸೀರೆ ನನಗೆ ನೋಡಿ ತುಂಬಾ ಆಸೆ ಆಯ್ತು, ಈ ಸೀರೆ ಒಂದು ನಂದ್ ವಾರ್ಡ್ರೋಬ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನನ್ಗೇನ್ ದೊಡ್ಡ ನಷ್ಟ ಆಗತ್ತಾ, ಅಥವಾ ನಾಳೆ ನನ್ಗೆ ಉಟ್ಕೊಂಡು ಹೋಗೋದಕ್ಕೆ ಸೀರೆ ಇಲ್ವಾ. ಈ ತರ ನಾವು ಒಂದ್ ಸೀರೆ ಅಂತ ನಾನೊಂದು ಎಕ್ಸಾಂಪಲ್ಗೆ ಕೊಟ್ಟಿರೋದು, ಯಾವುದೇ ಒಂದು ವಸ್ತು ಇರ್ಲಿ ಇದು ಇಲ್ಲದೆ ನನ್ಗೆ ಬದುಕೋದಕ್ಕೆ ಸಾಧ್ಯ ಇದೆಯಾ, ಇದೆ ಅಂತ ಹೇಳಿ ಆದ್ರೆ ಅದನ್ನ ನಾವು ಕೈ ಬಿಡೋದೇ ಒಳ್ಳೇದು. ಇಲ್ಲ ತೀರಾ ಈಗ ತುಂಬಾ ಹಸುವಾಗಿದೆ, ಅಕ್ಕಿ ತಗೊಳ್ಳೋದಕ್ಕೆ ನಾವು ಮೀನಾ ಮೇಷ ಎಣಿಸಿದ್ರೆ ಆಗತ್ತಾ, ಸಾಧ್ಯ ಆಗೋದಿಲ್ಲ. ಆವಾಗ ಅಂತದೆಲ್ಲ ನನ್ಗೆ ಬೇಕೇ ಬೇಕು ಅಂತೇಳಿ. ಮತ್ತೆ ನಮ್ಮನೇಲಿ ಈಗ ಆಲ್ರೆಡಿ ನನ್ಗೆ ಅಲ್ಲಿ ಎಲ್ಲೋ ಹೋದೆ, ಫರ್ನಿಚರ್ ಸೇಲ್ ಹಾಕಿದ್ರು, 80% ಆಫ್ ಅಂತ ಹೇಳಿ ಹಾಕಿದ್ರು, ಕೇವಲ 2 ದಿನಗಳು ಮಾತ್ರ ಅಂತ ಹೇಳಿ ಹಾಕಿರ್ತಾರೆ. ಇದು ಕೂಡ ಒಂದು ಸೈಕಲಾಜಿಕಲ್ ಎಫೆಕ್ಟ್. ಆಕ್ಚುಲಿ ಯಾವಾಗ ನಾವು ಅವಸರದಲ್ಲಿ ಡಿಸಿಷನ್ ತಗೊಳ್ತೇವೆ ಅದು ಸರಿಯಾಗಿರೋದಿಲ್ಲ. ಹೆಚ್ಚಿನ ಸಮಯದಲ್ಲಿ ನಮ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಇರೋದಿಲ್ಲ, 2 ದಿನ, ಮತ್ತೆ ನಂಗೆ 2 ದಿನ ಬಿಟ್ಟು ಇಲ್ಲಿ ಬರೋದಕ್ಕಿಲ್ಲ ನನಗೆ. ಸೊ ಈಗ ಬಂದಿದ್ದೀನಲ್ಲ, ಈಗಲೇ ನಾನು ತಗೊಳ್ಬೇಕು ಅರ್ಜೆಂಟಲ್ಲಿ ಮಾಡಿದಂತಹ ಡಿಸಿಷನ್ಸ್. ಮನೆಗೆ ಬಂದು ನೋಡಿದ್ರೆ ಅದೇ ವಸ್ತು ಸೇಮ್ ನಮ್ಮ ಹತ್ರ ಇರುತ್ತೆ ಇಲ್ಲಿ, ಅವಾಗ ಏನಾಗುತ್ತೆ, ಡಬಲ್ ಆಯ್ತು. ಆವಾಗ ಆ ಹಳೆ ಐಟಮ್ ಅನ್ನ ನಾನು ಅದು ಒಳ್ಳೇದಾಗಿದ್ರೂ ಕೂಡ ಅದನ್ನ ಒಂದೇ ನಾನು ಅದನ್ನ ಅಲ್ಲಿಂದ ವಿಲೇವರಿ ಮಾಡ್ಬೇಕು, ಅರ್ಧ ರೇಟಿಗೆ ಕೊಡ್ಬೇಕು, ಅಥವಾ ತುಂಬಾ ಲಾಸ್ ಮಾಡ್ಕೊಂಡು ಕೊಡ್ಬೇಕು, ಇಲ್ಲ ಫ್ರೀಯಾಗಿ ಕೊಡ್ಬೇಕು, ಇಲ್ಲ ಹಾಳು ಮಾಡ್ಬೇಕು ಅದನ್ನ ಅಲ್ವಾ. ಹಾಗಾಗಿ ಯೋಚನೆ ಮಾಡ್ಬೇಕು. ಕೆಲವೊಂದು ಸಲ ಕೆಲವೊಂದು ನಿರ್ಧಾರಗಳನ್ನ ಅವಸರದಲ್ಲಿ ತಗೊಳ್ಳದೆ ತಡ ಮಾಡೋದೇ ಒಳ್ಳೇದು, ಕೆಲವೊಂದು ನಿರ್ಧಾರಗಳು. ಹಾಗಂತ ಹೇಳಿ ಒಳ್ಳೆಯ ನಿರ್ಧಾರಗಳನ್ನ ತಡ ಮಾಡಬಾರ್ದು. ಒಳ್ಳೆಯ ನಿರ್ಧಾರಗಳನ್ನ ಈಗ ನನ್ಗೆ ಇವತ್ತು ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡ್ಬೇಕು, ಅದನ್ನ ನಿಧಾನ ಮಾಡಬಾರ್ದು, ಅದನ್ನ ನಾನು ಕೂತ್ಕೊಂಡು ಓದ್ಬೇಕು, ಅಥವಾ ಇವತ್ತು ನಾನು ಯೋಗ ಮಾಡ್ಬೇಕು, ಅಥವಾ ಇವತ್ತು ನಾನು ಫಿಸಿಕಲ್ ಆಕ್ಟಿವಿಟೀಸ್ ಏನಾದ್ರೂ ಒಂದ್ ಮಾಡ್ಬೇಕು, ಇವತ್ತು ನಾನೊಂದು ಏನೋ ಕಲಿಬೇಕು ಹೊಸತನ್ನ, ಅದನ್ನೆಲ್ಲ ಲೇಟ್ ಮಾಡಬಾರ್ದು. ಆದ್ರೆ ಇವತ್ ನಾನು ಏನೋ ಒಂದು ಪರ್ಚೇಸ್ ಮಾಡ್ಬೇಕು, ನನ್ನ ಹತ್ರ ಅದರ ಅವಶ್ಯಕತೆ ಇಲ್ಲ, ಏನೋ ಒಂದೀಗ ಫ್ರೆಂಡ್ಸ್ ಜೊತೆಗೆಲ್ಲ ಪಾರ್ಟಿಗೆ ಹೋಗ್ಬೇಕು, ಅದೇನು ಅಷ್ಟು ಒಳ್ಳೇದಲ್ಲ, ಆದ್ರೂ ಕೂಡ ನಾನು ಆತರ ಇದ್ ಮಾಡೋದು. ಇವತ್ತು ಎಷ್ಟೋ ನಾವು ಕೇಸ್ಗಳನ್ನೆಲ್ಲ ನೋಡಿದಾಗ ತುಂಬಾ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಫಾರಿನ್ ಕಲ್ಚರ್, ಏನು ವಿದೇಶಿ ಇದು ಎಲ್ಲ ಬಂದಿದೆ ಸಂಸ್ಕೃತಿ. ತುಂಬಾ ಚಿಕ್ಕ ಮಕ್ಕಳು ಲಿವಿಂಗ್ ಇಲ್ ರಿಲೇಶನ್ಶಿಪ್ ಇರೋದು, ಫಿಸಿಕಲ್ ರಿಲೇಶನ್ಶಿಪ್ಗೆ ಓಪನ್ ಆಗ್ತಾ ಇರೋದು, ಅದರಿಂದ ಸಮಸ್ಯೆಗಳಿಗೆ ಒಳಗಾಗ್ತಾ ಇರೋದು, ಬ್ಲ್ಯಾಕ್ ಮೇಲ್ಗೆ ಒಳಗಾಗ್ತಾ ಇರೋದು. ಜಸ್ಟ್ ಒಂದು ವೀಕ್ ಮುಂಚೆ ಅಷ್ಟೇನೆ ನನ್ಗೊಂದು ಕೇಸ್ ಬಂದಿತ್ತು. ಎಲ್ಲ ಇದ್ ಮಾಡಿಕೊಂಡು ಅವಳು ಎಷ್ಟು ಹಣವನ್ನ ವರ್ಗಾಯಿಸಿದ್ಲು ಹುಡುಗನಿಗೆ,
2: ನಂಬಿಯ?
0: ಹೌದು, ನಂಬಿ ಅಂತ ಹೇಳಿದ್ರೆ ಅವನೇನು ವಿಡಿಯೋ ಇವಳದ್ದು ಇಟ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿ ನೀನೀಗ ಹಣ ಹಾಕದೇ ಇದ್ರೆ ನಾನು ಇದನ್ನೆಲ್ಲ ವೈರಲ್ ಮಾಡ್ತೇನೆ, ನಿಮ್ಮ ಮನೆಯವರಿಗೆ ತೋರಿಸ್ತೇನೆ ಅಂತ ಹೇಳಿ ಪ್ರತಿ ಸಲ ಅವಳ ಹತ್ರ 10,000, 15,000, 10,000, 15,000 ಅಂತ ಹೇಳಿ ಲಕ್ಷಗಟ್ಟಲೆ ಅವಳ ಹತ್ರ ಅವನು ಟ್ರಾನ್ಸಾಕ್ಷನ್ ಮಾಡಿಸ್ಕೊಂಡಿದ್ದ. ಸೊ ನಾವು ಯೋಚನೆ ಮಾಡಬೇಕು, ಹೆಣ್ಮಕ್ಳು ಕೂಡ ಈ ತರ ಒಂದು ಹೋಗ್ತಿದ್ದೇನೆ ಅಂತ ಹೇಳಿದ್ರೆ ಇದೆಷ್ಟು ಸೇಫ್. ತಪ್ಪು ಅಂತ ನಮಗ್ ಗೊತ್ತಿರುತ್ತೆ, ಈ ತರ ಮಾಡಿದ್ರೆ ಮುಂದೆ ನನ್ಗೆ ಸಮಸ್ಯೆ ಆಗ್ಬೋದು. ಇವನ್ ಜೊತೆಗೆ ಈಗ ತುಂಬಾ ಚಿಕ್ಕ ಏಜ್ ಅಲ್ಲಿ ಮೆಚ್ಯೂರಿಟಿನೇ ಬಂದಿರೋದಿಲ್ಲ. ನಾನ್ ಹೇಳ್ತೇನೆ, ಒಂದು ಪಿ ಯು ಸಿ ಫಸ್ಟ್ ಇಯರ್ ಅಲ್ಲಿ ಇರುವಂತಹ ಮಕ್ಕಳುಗಳಿಗೂ ಕೂಡ ನಿಮ್ ಗೋಲ್ ಏನು ಅಂತ ಹೇಳಿ ಕೇಳಿದಾಗ ಅವ್ರು ಏನಾದ್ರು ಹೇಳಿದ್ರು ಅಂದ್ರೆ ನಾವು ಅದನ್ನ ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಸೆಕೆಂಡ್ ಇಯರ್ ಆದ ಕೂಡಲೇ ಮತ್ತೆ ಗೋಲ್ ಚೇಂಜ್ ಆಗಿರುತ್ತೆ ಅವರದ್ದು.
2: ಕರೆಕ್ಟ್.
0: ಎಷ್ಟೋ ನನಗೆ ಪರಿಚಯ ಇರೋರದ್ದೇ ಉದಾಹರಣೆಗಳಿದೆ, ತುಂಬಾ ಚಿಕ್ಕವನಿಂದ ಇಂಜಿನಿಯರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಇಂಜಿನಿಯರೇ ಆಗಿರಲ್ಲ, ಅಥವಾ ಡಾಕ್ಟರ್ ಆಗ್ಬೇಕು ಆಗ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಎಷ್ಟೊಂದು ಪ್ರಿಪರೇಷನ್ ಎಲ್ಲ ಮಾಡಿಕೊಂಡು ಡಾಕ್ಟರ್ ಆಗಿರಲ್ಲ. ಲಾಸ್ಟ್ ಮೊಮೆಂಟಿಗೆ ಅಂದ್ರೆ ಇನ್ನೂ ಮೆಚ್ಯೂರಿಟಿ ಬಂದಿಲ್ಲದೆ ಇರೋವಾಗ ತಗೊಳ್ಳುವಂತಹ ಯಾವ ಡಿಸಿಷನ್ಗಳು ಫಾರ್ಮ್ ಆಗಿರೋದಿಲ್ಲ, ಅದು ಚೇಂಜಸ್ ಆಗ್ತಾ ಇರುತ್ತೆ, ಆಲೋಚನೆಗಳು ಬದಲಾವಣೆ ಆಗ್ತಾ ಹೋದ ಹಾಗೆ, ಸಮಾಜದಲ್ಲಿ ಪ್ರಿಯೋರಿಟಿಗಳು ಚೇಂಜಸ್ ಆಗ್ತಾ ಹೋದ ಹಾಗೆ, ಅಥವಾ ಅಲ್ಲಿ ಇನ್ಫ್ಲೂಯೆನ್ಸ್ ಚೇಂಜ್ ಆಗ್ತಾ ಹೋದ ಹಾಗೆ ಎಲ್ಲದೂ ಕೂಡ ಬದಲಾವಣೆ ಆಗುತ್ತೆ. ಹಾಗಿರೋವಾಗ ಇಮ್ಮೆಚ್ಯೂರ್ ಇರುವಂತ ಹುಡುಗ ಅಥವಾ ಹುಡುಗಿಯರು ಒಂದು ರಿಲೇಶನ್ಶಿಪ್ ಅನ್ನ ಅವರು ಶುರು ಮಾಡಿದ್ರು ಅಂತ ಹೇಳಿದ್ರೆ ಕೊನೆವರೆಗೆ ಇರ್ತಾರೆ ಅನ್ನೋದು ಏನ್ ಗ್ಯಾರಂಟಿ? ಆ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಲ್ಲಿ ಮುಂದುವರಿಯುವುದು ತಪ್ಪು ಅಂತ ನಮಗ್ ಗೊತ್ತಿರುತ್ತೆ ಅಲ್ವಾ? ಆ ತಪ್ಪು ಅಂತ ಗೊತ್ತಿದ್ದು ಕೂಡ ಮುಂದುವರೆದಾಗ ಅದರಿಂದ ಆಗುವಂತಹ ಪರಿಣಾಮಗಳು ನಿಜವಾಗ್ಲು, ನಾವು ತೆಗೆದುಕೊಂಡಂತಹ ಒಂದು ಕ್ಷಣಿಕ ನಿರ್ಧಾರ ಇದೆಯಲ್ಲ, ಅದು ನಮ್ಮ ಇಡೀ ಜೀವನದ ಉದ್ದಕ್ಕೂ ಕೂಡ
2: ಪರಿತಪಿಸುವಂತೆ
0: ಮಾಡುತ್ತೆ. ಇವತ್ತು ಒಂದು ಸಲ ಇಲ್ಲೇ ನಾನ್ ಬಂದಾಗ್ಲೇ ನೀವೊಂದು ಕಾರ್ಯಕ್ರಮ ಡಾಕ್ಟರ್ ಹತ್ರ ಇದು ಮಾಡಿದ್ರಿ, ನೆನ್ಪು ಇದೆ ನನಗೆ ಕೂಡ. ಈಗಿನ ಮಕ್ಕಳಲ್ಲಿ, ಈಗಿನ ಒಂದು ಮದುವೆಯಾದವರಲ್ಲಿ ಎಷ್ಟೊಂದು ಸಮಸ್ಯೆಗಳು ಬರುತ್ತೆ, ಫಿಸಿಕಲ್ ಸಮಸ್ಯೆಗಳು ಯುವಕರಿಗಿರ್ಬೋದು, ತುಂಬಾ ಚಿಕ್ಕ ಪ್ರಾಯದ ಯುವಕರಿಗೆ ತುಂಬಾ ಸಮಸ್ಯೆಗಳು ಈಗ ಅಲ್ವಾ, ಅವರ ಇಂಟಿಮೇಟ್ ಲೈಫ್ ಅಲ್ಲಿ ಎಷ್ಟು ಸಮಸ್ಯೆಗಳು ಬರುತ್ತೆ ಎಲ್ಲ ನಾವು ನೋಡಿದ್ದೇವೆ. ಇದರ ಹಿಂದೆ ಎಲ್ಲಿಯೋ ಒಂದಿಷ್ಟು ಪರ್ಸೆಂಟ್ ಈ ತರದ ಒಂದು ತಪ್ಪುಗಳು ಏನು ಪ್ರೀವಿಯಸ್ ಅವರದ್ದು ಇದರ ಲೈಫ್ ಅಲ್ಲಿ ಆಗಿರುತ್ತೆ ಅದು ಕೂಡ ಪ್ರಭಾವವನ್ನ ಬೀರುತ್ತೆ. ಉದಾಹರಣೆಗೆ ನನ್ಗೆ ಒಂದು ಕೇಸ್, ಒಂದು 15 ದಿವಸದ ಹಿಂದೆ ಒಂದು ಕೇಸ್ ಬಂದಿತ್ತು. ಅವರು ಗಂಡ ಹೆಂಡತಿ ಇಬ್ರು ಬಂದಿದ್ರು, ಅವನಿಗೆ ಅವಳ ಹತ್ರ ಏನೇ ಇದ್ ಮಾಡಿದ್ರು ಫಿಸಿಕಲ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿ ನಾನು ಹುಡುಗನ ಜೊತೆಗೆ ಈಗ ಇದು ಮಾತಾಡಿ ನೋಡಿದಾಗ, ಹಿಂದೆ ಮಾಡಿದ ತಪ್ಪುಗಳು ಈಗ ಅವನಿಗೆ ಮದುವೆ ಆಗಿ ಬಂದಂತ ಹುಡುಗಿ ತುಂಬಾ ಒಳ್ಳೆಯವಳು, ಸೊ ಇವನಿಗೆ ಅಪರಾಧಿ ಪ್ರಜ್ಞೆ ಕಾಡ್ತಾ ಇದೆ, ನಾನು ತುಂಬಾ ತಪ್ಪು ಮಾಡಿಬಿಟ್ಟಿದ್ದೀನಿ, ಸೊ ಅವಳ ಹತ್ರ ಹೋಗೋದಕ್ಕಾಗ್ತಾ ಇಲ್ಲ ಅವನಿಗೆ. ಸೊ ಈ ತರದ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ನಾವು ಏನು ಯೋಚನೆ ಮಾಡಬೇಕು, ತಪ್ಪುಗಳನ್ನ ಮಾಡುವಾಗ ಮುಂದೆ ಇದು ನನ್ನ ಜೀವನದಲ್ಲಿ ಹೌದು ತಪ್ಪುಗಳು ಅಂತ ಗೊತ್ತಿದೆ, ಆದ್ರೆ ನಮ್ಮ ಮನಸ್ಸು ಕಂಟ್ರೋಲ್ ಅಲ್ಲಿ ಇಲ್ಲದೆ ನಾವು ಏನೋ ಒಂದಿಷ್ಟು ತಪ್ಪುಗಳನ್ನ ಮಾಡ್ತೇವೆ, ಆದ್ರೆ ನಮ್ಮ ಈ ಒಂದು ಕ್ಷಣದ ನಿರ್ಧಾರಗಳು, ಅದು ನಮ್ಮ ಕರಿಯರ್ ಬಗ್ಗೆ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಇರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ ಮಾಡುವಂತಹ ನಿರ್ಧಾರಗಳಿರ್ಬೋದು, ಹಣಕಾಸಿನ ವಿಷಯದಲ್ಲಿ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳಿರ್ಬೋದು, ಅಥವಾ ನಮ್ಮ ಡೈಲಿ ರುಟೀನ್ನಲ್ಲಿ ನಾವು ಮಾಡುವಂತಹ ಕೆಲವು ತಪ್ಪುಗಳು, ತುಂಬಾ ಮೊಬೈಲ್ ಯೂಸ್ ಮಾಡೋದು, ಸರಿಯಾದ ಸಮಯದಲ್ಲಿ ಊಟ ತಿಂಡಿಯನ್ನ ಮಾಡದೇ ಇರೋದು, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋದಿರ್ಬೋದು, ರಾತ್ರಿ ಲೇಟ್ ವರೆಗೆ ನಾವು ಮೂವೀಸ್ ನೋಡ್ತಾ ಕುತ್ಕೊಳ್ಳೋದು ಅಥವಾ ಚಾಟ್ ಮಾಡ್ತಾ ಕುತ್ಕೊಳ್ಳೋದು, ಬೆಳಿಗ್ಗೆ ಲೇಟ್ ಆಗಿ ಹೇಳೋದು, ಇವೆಲ್ಲವೂ ಕೂಡ ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಲೈಫ್ಗೆ ಎಫೆಕ್ಟ್ ಅನ್ನ ಕೊಡುತ್ತೆ. ಹಾಗಾಗಿ ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಬೇಕು ಅಂತ ಹೇಳಿ ನಾವು ಇದನ್ನ, ಈ ಲಾಂಗ್ ಟರ್ಮ್ ಹ್ಯಾಪಿನೆಸ್ ಅನ್ನ ನಾವು ಇಗ್ನೋರ್ ಮಾಡ್ತಾ ಬಂದ್ರೆ ಲೈಫ್ ಅಲ್ಲಿ ನಾವು ತುಂಬಾ ಬೆಲೆ ತರಬೇಕಾಗತ್ತೆ. ಹಾಗಾಗಿ ತಪ್ಪು ಅಂತ ಹೇಳಿ ಗೊತ್ತಿರುತ್ತೆ, ಗೊತ್ತಿದ್ದು ಕೂಡ ಈಗ ಮಾಡುವ ಬದಲು ನಾವೊಂದು ಅದಕ್ಕೆ ನಮಗೆ ಒಂದು ರಿಸ್ಟ್ರಿಕ್ಷನ್ ಹಾಕೊಳ್ಳೋದು ಒಳ್ಳೇದು. ಈಗ ಫೋನ್ ನನಗೆ ನೋಡ್ತಾ ಇರಬೇಕು ಅನ್ಸುತ್ತೆ, ರಾತ್ರಿ ನಾನು ತುಂಬಾ ಲೇಟ್ ವರೆಗೆ ನಾನು ನೋಡ್ತಾ ಇರ್ತೀನಿ, ಏನೋ ನೋಟಿಫಿಕೇಶನ್ ಬರುತ್ತೆ, ಮೊಬೈಲ್ ಅಲ್ಲೇ ಇರುತ್ತೆ, ನೋಟಿಫಿಕೇಶನ್ ಬಂದ ತಕ್ಷಣ ಏನಾಗುತ್ತೆ, ನಾನು ಆಯ್ತು ಇವತ್ತು ನಾನು ಮೊಬೈಲ್ ಯೂಸ್ ಮಾಡೋದಿಲ್ಲ ಅಂತ ಮೊಬೈಲ್ ಅನ್ನ, ಈಗ ಹೆಚ್ಚಿನವರಿಗೆ ಅಭ್ಯಾಸ ಇದೆ ಮೊಬೈಲ್ ಅನ್ನ ಪಕ್ಕದಲ್ಲೇ ಇಟ್ಟುಕೊಂಡು ಮಲಗೋದು, ಹಾಸಿಗೆಯಲ್ಲೇ ಇಟ್ಟುಕೊಂಡು ತಲೆದಿಂಬಡಿಗೆ ಇಟ್ಟುಕೊಂಡು ಮಲಗುವಂತ, ಅದು ಕೂಡ ತುಂಬಾ ತುಂಬಾ ತಪ್ಪು. ಅದು ರೇಡಿಯೇಷನ್ ಇಂದ ನಮ್ಮ ಮೆದುಳಿಗೆ ನಮ್ಮ ಮಾನಸಿಕ ಇದಕ್ಕೆ ಎಷ್ಟು ಸಮಸ್ಯೆಗಳನ್ನ ಕೊಡುತ್ತೆ. ಅದು ನಾವು ಮುಂಚೆಯಿಂದ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ಬಂದಿರೋ ಅಭ್ಯಾಸ ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಬೆಡ್ರೂಮ್ಗೆ ಮೊಬೈಲ್ ಅನ್ನ ತರೋ ಹಾಗಿಲ್ಲ. ನಾವು ಏನೇ ಇದ್ರೂ ಕೂಡ ಮೊಬೈಲ್ ಅನ್ನ ಆಚೆ ರೂಮಲ್ಲೇ ಇಡೋದೆ ಹೊರತು ಆ ರೂಮಿಗೆ, ಇದು ಕೂಡ ನಾವು ಯಾರೋ ಹೇಳಿದ ಮಾತನ್ನ ಕೇಳಿ ಚೇಂಜಸ್ ಮಾಡ್ಕೊಂಡಿರೋದು. ಅಂದ್ರೆ ಒಳ್ಳೇದಲ್ಲ ಅಂತ ಗೊತ್ತಾದ ಮೇಲೆ, ತಪ್ಪು ಅಂತ ಹೇಳಿ ಗೊತ್ತಾದಾಗ ನಾವು ಅದನ್ನ ತಿದ್ದುಕೊಳ್ಬೇಕು, ಅದ್ರ ಜಾಣತನ. ಸೊ ಈಗ ಏನಾಗುತ್ತೆ, ಒಟ್ಟಿಗೆ ಅಲ್ಲೇ ಇಟ್ಕೊಂಡಿರ್ತಾರೆ, ಆಯ್ತು ಮಲ್ಕೊಳ್ತೇನೆ ಅಂತ ಇನ್ನೇನ್ ನಿದ್ದೆ ಬರ್ತೇ ಅಂತ ಹೇಳುವಾಗ ಅಲ್ಲೊಂದು ನೋಟಿಫಿಕೇಶನ್ ಬರುತ್ತೆ.
2: ನಿಜ,
0: ನೋಟಿಫಿಕೇಶನ್ ಬಂದಾಗ ಇವರಿಗೆ ಕ್ಯೂರಿಯಾಸಿಟಿ ತಡೆಯಕ್ಕಾಗಲ್ಲ, ಯಾರದು ಬಂದಿದೆ ಅಂತ ಹೇಳಿ. ಆಯ್ತಾ, ಒಂದ್ಸಲ ಈಗ ಹಿಡ್ಕೊಂಡ್ರು ಅಂತ ಹೇಳಿದ ತಕ್ಷಣ ಮತ್ತೊಂದಿಷ್ಟು ನೋಡ್ತಾರೆ, ಬರೀ ಅದನ್ನ ಮಾತ್ರ ನೋಡಲ್ಲ.
2: ನಿಜ
0: ಅಲ್ವಾ? ಅವಾಗ ಏನಾಗುತ್ತೆ, ಮತ್ತೊಂದಿಷ್ಟು ಟೈಮ್ ವೇಸ್ಟ್ ಆಗತ್ತೆ. ಹಾಗಾಗಿ ನಾವು ಪರಿಹಾರ ಅಂತ ಹೇಳಿದ್ರೆ ನಮ್ಮ ಈ ಎನ್ವಿರಾನ್ಮೆಂಟ್ ಅನ್ನು ಕೂಡ ನಾವು ಬದಲಿಸ್ಕೊಳ್ಬೇಕಾಗತ್ತೆ. ಸರಿ, ನನ್ ಮೊಬೈಲ್ ಹತ್ರ ಇದ್ರೆ ತಾನೇ ನನ್ಗೆ ಈ ತರದ ಡಿಸ್ಟ್ರಾಕ್ಷನ್ ಆಗೋದು? ನಾನ್ ಪಕ್ಕದ ರೂಮಲ್ಲಿ ಇಟ್ಬಿಟ್ರೆ, ಪಕ್ಕದ ರೂಮಲ್ಲೂ ಇಡ್ತೇನೆ. ಇವಾಗ ಒಂದ್ ಬೆಳಗ್ಗೆವರೆಗೆ ಮೊಬೈಲ್ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಆಗುವಂತ ನಷ್ಟ ಏನು ಇಲ್ಲ ಅಲ್ವಾ? ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಮೊಬೈಲ್ ಅನ್ನು ಸೈಲೆಂಟ್ಗೆ ಹಾಕಿ ಪಕ್ಕದ ರೂಮಲ್ಲಿ ಇಡ್ಬೇಕು, ಯಾವುದೇ ಡಿಸ್ಟ್ರಾಕ್ಷನ್ ಇಲ್ಲದ ಹಾಗೆ. ಆ ರೀತಿಯಲ್ಲಿ ನಾವು ಅಭ್ಯಾಸ ಮಾಡ್ಕೊಂಡು ಬಂದ್ರೆ ನಮ್ಗದು ಸುಲಭ ಆಗತ್ತೆ. ಇನ್ನು ಕೆಲವು ಸಲ ಕೆಲಸದ ಟೈಮಲ್ಲಿ, ವರ್ಕ್ ಪ್ಲೇಸ್ ಅಲ್ಲಿ, ಇವತ್ತು ನೀವು ನೋಡಿ ಅದೊಂದು ಅನ್ನೋಯಿಂಗ್ ಆಕ್ಚುಲಿ. ನೀವು ಕೆಲವು ಬ್ಯಾಂಕ್ಗಳಿಗೆ ಹೋಗ್ಬೋದು, ಕೆಲವು ಯಾವುದೋ ಒಂದು ಎಮರ್ಜೆನ್ಸಿ, ನೀವು ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತೀರಾ, ನೀವು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತೀರಾ, ಆ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅವ್ರು ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡ್ತಿರ್ತಾರೆ. ನಿಮ್ಗೆ ಹೇಳೋಕೂ ಆಗಲ್ಲ, ಬಿಡೋಕೂ ಆಗಲ್ಲ.
2: ಕರೆಕ್ಟ್
0: ಅಲ್ವಾ? ಹೇಳಿದ್ರೆ ಸೀನ್ ಕ್ರಿಯೇಟ್ ಆಗತ್ತೆ. ನೀವೇನೋ ಎಮರ್ಜೆನ್ಸಿಗೆ ಹೋಗಿರ್ತೀರಾ. ಇವತ್ತು ಕೆಲವು ಡಾಕ್ಟರ್ಸ್ಗಳಲ್ಲಿ ಕೂಡ ಕಂಡು ಬರ್ಲಿಕ್ಕೆ ಶುರು ಆಗಿದೆ. ಇವರೇನೋ ಪೇಷಂಟ್ ಅಲ್ಲಿ ಹೋಗಿರ್ತಾರೆ, ಅವರಿಗೊಂದು ಕಾಲ್ ಬರುತ್ತೆ, ಪೇಷಂಟ್ ಎದುರುಗಡೆ ಇದಾರೆ ಅನ್ನೋದನ್ನೇ ಮರೆತು ಅವರು
2: ಫೋನಲ್ಲಿ
0: ಬಿಸಿ ಇರ್ತಾರೆ. ಸೊ ಏನಾಗತ್ತೆ, ಆ ಪೇಷಂಟ್ಗೆ ತುಂಬಾ ಅರ್ಜೆಂಟ್ ಇರುತ್ತೆ, ಅಥವಾ ಅಲ್ಲಿ ಲೈನ್ ಇರುತ್ತೆ ಹೊರಗಡೆ ಕಾಯ್ತಾ. ಇವರು ಒಂದು ಕನ್ವರ್ಸೇಷನ್ ಒಂದು ಹಾಗಂತ ಹೇಳಿ ಬೇಗ ಇಡೋದು ಇಲ್ಲ ಫೋನು, ಸುಮ್ಮನೆ ಹರಟೆ ಹೊಡಿತಿರ್ತಾರೆ. ಈಗ ಯಾವುದೋ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಇರ್ಬೋದು, ಯಾವುದೋ ಒಂದು ಕೆಲಸಗಳು, ನನಗೂ ಇತ್ತೀಚೆಗೆ ಸುಮಾರು ಅನುಭವಕ್ಕೆ ಬಂತು. ಯಾವುದೋ ನಾವು ಎಮರ್ಜೆನ್ಸಿ ಅಂತ ಹೇಳಿ ಅಲ್ಲಿ ಹೋಗಿರ್ತೇವೆ ಎಂಟ್ರಿ ಮಾಡಿಸೋದಕ್ಕೆ, ಅಲ್ಲಿ ಇಲ್ಲಿ ಹೋದಾಗ ಅವ್ರು ಫೋನಲ್ಲಿ ಬ್ಯುಸಿ ಇರ್ತಾರೆ. ಮತ್ತೆ ನೋಡಿದ್ರೆ ಏನು ಏನಿಲ್ಲ, ಪದಾರ್ಥ ಮಾಡೋದು ಹೇಗೆ, ಅದು ಮಾಡೋದು ಹೇಗೆ, ನೀನ್ ಅದು ಮಾಡಿದ್ಯಾ, ಅವ್ರು ಬಂದಿದ್ರ, ಇವ್ರು ಬಂದಿದ್ರ, ಇಂಥದ್ದಿರುತ್ತೆ. ನಮ್ಗಷ್ಟೊತ್ತಿಗೆ ಎಷ್ಟು ಸಿಟ್ಟು ಬರ್ತಾ ಇರುತ್ತೆ ಅವ್ರ ಮೇಲೆ, ಇದನ್ನೆಲ್ಲ ಆಮೇಲೆ ಮಾಡ್ಕೊಳ್ಲಿಕ್ ಆಗುದಿಲ್ವಾ ಅಂತ ಸಿಟ್ಟು ಬರುತ್ತೆ. ಸೊ ಕೆಲಸದ ಸಮಯದಲ್ಲಿ ಆದಷ್ಟು ಈ ತರ ಮೊಬೈಲ್ ಅನ್ನ ಅವಾಯ್ಡ್ ಮಾಡುವಂಥದ್ದು. ಸ್ಟಡಿ ಮಾಡುವಾಗ ಕೆಲವರು ಓದ್ಲಿಕ್ಕೆ ಕುತ್ಕೊಳ್ತಾರೆ, ಮಕ್ಕಳು ಮೊಬೈಲ್ ಅನ್ನ ಹತ್ರ ಇಟ್ಕೊಂಡೇ ಕುತ್ಕೊಳ್ತಾರೆ. ಪದೇ ಪದೇ ನೋಟಿಫಿಕೇಶನ್ ಬಂತ ಅಂತ ಹೇಳಿ ನೋಡುದು, ನೋಟಿಫಿಕೇಶನ್ ಬಂದ್ರೆ ಮತ್ತೆ ಪುಸ್ತಕ ಬದಿಗಿಟ್ಟು ಅಲ್ಲಿ ಹೋಗುದು. ಒಂದು ಸಲ ಓದ್ಲಿಕ್ಕೆ ಕೂತ್ಕೊಂಡ ತಕ್ಷಣ ಕಾನ್ಸಂಟ್ರೇಷನ್ ಬರೋದಿಲ್ಲ. ಅದಲ್ಲೊಂದು ಕನೆಕ್ಷನ್ ಬಿಲ್ಡ್ ಆಗ್ಬೇಕು ನಮಗೂ ಸ್ಟಡೀಸ್ಗೂ ಅಂತ ಹೇಳಿದ್ರೆ ಒಂದು 10-15 minutes ತಗೊಳ್ಳುತ್ತೆ. ಸೊ ನೀವೊಂದು 10 ನಿಮಿಷ ಇನ್ನೇನು ಕನೆಕ್ಷನ್ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಅಲ್ಲೊಂದು ನೋಟಿಫಿಕೇಶನ್ ಬಂತು, ಮತ್ತಲ್ಲಿ ಹೋಗಿ ಮತ್ತೊಂದು 10 ನಿಮಿಷ ಅಂತೂ ಮೊಬೈಲ್ ಇದಾಗತ್ತೆ. ಅವಾಗ ಏನಾಗುತ್ತೆ, ಮತ್ತೆ ಅದು ಈಚೆ ಬಂದ ಮೇಲೆ ಆ ಸರಿ ಅದು ಕನೆಕ್ಷನ್ ಆಗೋದಕ್ಕೆ ಮತ್ತೊಂದಿಷ್ಟು ಟೈಮ್ ವೇಸ್ಟ್ ಆಗುತ್ತೆ, ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಆದಷ್ಟು ಈ ತರ ಡಿಸ್ಟ್ರಾಕ್ಷನ್ ಅನ್ನ ತಪ್ಪು ಅಂತ ಗೊತ್ತಿದ್ದ ಮೇಲೆ ಅದನ್ನ ಅವಾಯ್ಡ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು.
2: ಓಕೆ ಮೇಡಮ್. ಸೊ ಇವತ್ತಿನ ಪ್ರಿಯ ಮನಸ್ಸಲ್ಲಿ ತಪ್ಪು ಅಂತ ಗೊತ್ತಿದ್ದು ತಪ್ಪು ಮಾಡದೆ ಇಪ್ಪದ ಹ್ಯಾಂಗೆ ಅಂಬುದ್ರ ಬಗ್ಗೆ ಮಾತಾಡಿದ್ರು ನಮ್ಮ ಸ್ವರ್ಣ ಕುಂದಾಪುರ ಅವರು. ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು.
2: ಪ್ರಿಯ ಕೇಳಿದ್ರೆ ಮೋಸ್ಟ್ಲಿ ನಾವು ಅವ್ರು ಏನ್ ಹೇಳಿದ್ರಲ್ಲ ಅದನ್ನ ನಾವು ನೀವಲ್ಲ ಒಂಚೂರು ನಮ್ ಜೀವನದ್ದೇ ಮಾತಾಡದ್ದ, ಹಾಗೆ ಒಂಚೂರು ಅಲ್ಲಿ ಅಳವಡಿಸಿಕೊಂಡ್ರೆ ಈ ತರ ತಪ್ಪುಗಳ ಹಬ್ಬದನ್ನ ನಾವು ಕಡಿಮೆ ಮಾಡ್ಕೊಳ್ಳಕ್ಕ ಮತ್ ಸಿಕ್ತು ಮುಂದಿನ ಸಂಚಿಕೆಯಲ್ಲಿ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಾಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ.

0: ಸುಮಾತ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಬರೀ ಬೇಜಾರು ಮರೆ.
2: ಎಂತಕ್ಕ,
1: ಒಂದ್ ಹಬ್ಬಕ್ ಹಾಪ ಅಂದ್ರೆ ಒಂದ್ ಹಬ್ಬವೂ ಇಲ್ಲ ಅಲ್ಲ.
2: ಇತ್ತಲ್ಲ ಮರ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕ ಹಬ್ಬ.
1: ಆಯುರ್ವೇದ ಹಬ್ಬವ? ಅದೆಂತದ?
3: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ. ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜೆನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆತಿಪ್ಪದ ಅಕ್ಟೋಬರ್ 4 ತಾರೀಕು ಐತವಾರ ಬೆಳಿಗ್ಗೆ 7 ಸಾಯಂಕಾಲ 6 ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187474778.

0: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಭಂಡಾರ್ಕಾಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ. ಅಂಡ್ ಇವತ್ತು ಯಕ್ಷ ಸಮಾಗಮದ ಈ 5ನೇ ಸಂಚಿಕೆ ಸರಣಿ ಕಾರ್ಯಕ್ರಮದಲ್ಲಿ ಯಾವ ತಂಡ ಇದೆ, ಯಕ್ಷಗಾನ ಹವ್ಯಾಸಿ ತಂಡ ಯಾರಿದ್ದಾರೆ ಅಂತ ಕೇಂದ್ರ ಸುವರ್ಣ ನೂಪುರ ಯಕ್ಷಗಾನ ಕಲಾ ಮಂಡಳಿ ಕುಂದಾಪುರ. ಇದರಿಂದ ಈ ಇದರ ವ್ಯವಸ್ಥಾಪಕರಾಗಿರುವ ಗಣೇಶ್ ಗುನ್ಗ ಅವರಿದ್ರ, ಗುರುಗಳಾಗಿರುವ ವಿಘ್ನೇಶ್ ದೇವಾಡಿಗ ಅವರಿದ್ರ, ಸನ್ನಿಧಿ ದೇವಾಡಿಗ, ಸಾನ್ವಿ ಶೆಟ್ಟಿ, ರತ್ವಿಕ್ ಬಿಲ್ಲವ ಮತ್ತು ಅಗಸ್ತ್ಯ ಗುನ್ಗ, ಇಷ್ಟು ಜನ ಇದ್ರ. ಚಂದ್ ಚಂದ್ ಮಕ್ಕಳ ಇದ್ರ ಗಿಫ್ಟ್. ಆಕ್ಚುಲಿ ಮಕ್ಕಳನ್ನ ಹಾಕೊಂಡು ಒಂದು ಮೇಳ ಕಟ್ಟಿರ. ನಿಮ್ಮೆಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಈಗ ಸುವರ್ಣ ನೂಪುರ ಯಕ್ಷಗಾನ ಕಲಾಮಂಡಳಿ ಕುಂದಾಪುರ ಇದರ ವ್ಯವಸ್ಥಾಪಕರು ಗಣೇಶ್ ಗುನ್ಗ ಅವರು, ಇದು ಯಾವ ವರ್ಷ ಶುರು ಮಾಡ್ರಿ ಸರ್?
1: 2021 ಅಕ್ಟೋಬರ್ 10 ಮೇಡಮ್.
0: 2021 ಅಕ್ಟೋಬರ್ 10 ಶುರು ಮಾಡಿದ. ಇದರ ಕಾರಣ ಎಂತ ಇತ್ತಂದ್ರೆ, ನಿಮ್ಮಲ್ಲಿ ಕಂಡಂಗೆ ನಮ್ಮಲ್ಲಿಗೆ ಇಷ್ಟಿನ ತನಕ ಈ ಸಂಚಿಕೆ ತನಕ ಯಾರು ಬಂದ್ರೆ ಎಲ್ಲ ದೊಡ್ಡವರು ಬಂದದ್ದು, ಹಿರಿಯರಿ ಮಂಡ್ಯರೆಲ್ಲ ಇದ್ದೀರ, ಇಲ್ಲಿ ಕಂಬತಿ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ಸೊ ಯಾವ ಹಿನ್ನೆಲೆ ಅಥವಾ ಯಾವ ಕಾರಣಕ್ಕೆ ನೀವು ಇದನ್ನ ಶುರು ಮಾಡಿದ್ರಿ?
1: ಈ ಮಕ್ಕಳಿರುವಂತಹ ಯಕ್ಷಗಾನದ ಪ್ರತಿಭೆಯನ್ನು ಹೊರಗಾಕ್ಬೇಕು ಅನ್ನೋ ಒಂದು ಕಾರಣ, ಇನ್ನು ನಮ್ಮಲ್ಲಿ ತುಂಬಾ ಹವ್ಯಾಸಿ ಕಲಾವಿದರಿದ್ದಾರೆ, ಅವರನ್ನು ಗುರುತಿಸಬೇಕನ್ನೋ ಕಾರಣಕ್ಕಾಗಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು.
0: ಹವ್ಯಾಸಿ ಕಲಾವಿದರು ದೊಡ್ಡರ ಸಣ್ಣರ?
1: ಸಣ್ಣವರಿಂದ ದೊಡ್ಡವರ ತನಕ
0: ಎಲ್ಲ. ಏಜ್ ಲಿಮಿಟ್ ಇಲ್ಲ?
1: ಏಜ್ ಲಿಮಿಟ್ ಇಲ್ಲ.
0: ಅಂದ್ರೆ ನಿಮ್ಮ ಈ ಸುವರ್ಣನೂಪುರದಲ್ಲಿ ಮಕ್ಕಳೇ ಅಂತಲ್ಲ, ದೊಡ್ಡವರು ಇದ್ರ ಹಂಗಾರೆ?
1: ಇದ್ದಾರೆ.
0: ಓ, ಮಕ್ಕಳು ಇದ್ರ ದೊಡ್ಡವರು ಇದ್ರ?
1: ಹೌದು.
0: ಇವ್ರನ್ನೆಲ್ಲ ಹಾಕೊಂಡು ನೀವು ಈ ತಂಡ ಕಟ್ಟದ್ದು
1: ಸ್ಟಾರ್ಟಿಂಗ್ ಅಲ್ಲಿ?
0: ಓಕೆ. ಸೊ ಇದ್ರ ಉದ್ದೇಶ ಇವರಿಗೆಲ್ಲ ಒಂದು ಅವಕಾಶಗಳನ್ನ
1: ಕೊಡ್ಬೇಕು ಮತ್ತೆ ಇವರ ಪ್ರತಿಭೆಯನ್ನು ಹೊರಹಾಕ್ಬೇಕನ್ನೋ ಕಾರಣ ಅಷ್ಟೇ.
0: ಬಟ್ ನೀವು ಮಕ್ಕಳ ಹಾಕೊಂಡು ಮಾಡಿದ್ರಲ್ಲ, ಅವ್ರಿಗೆ ನೀವು ಸ್ಟಾರ್ಟಿಂಗ್ ಇಂದ ಕಲಿಸಿಕೊಟ್ಟೇ ಮಾರ್ಕ್.
1: ಹೌದೌದು.
0: ಇಲ್ಲಿ ದೊಡ್ಡವರಾದ್ರೆ ಒಂದೆರಡು ಕಡೆ ಹೋಗಿ ಹವ್ಯಾಸಿ ಏನೋ ಇದಾಗಿ ಕಲಾವಿದರಾಗಿ ವೇಷ ಹಾಕಿದವರು ಇಪ್ಪಕ್ಕೂ ಸಾಕು. ಬಟ್ ಮಕ್ಕಳಂದ್ರೆ ನೀವು ಎ ಇಂದನೇ ಶುರು ಮಾಡುದು, ಆ ಇಂದನೇ ಶುರು ಮಾಡುದು. ಸೊ ಇದೆಲ್ಲ ನಿಮ್ಗೊಂದು ಸ್ವಲ್ಪ ಸವಾಲು ಅಂತ ಅನಿಸ್ಲಿಲ್ಲ ಅಂದ್ರೆ ಶುರು ಮಾಡೋತ್ತಿಗೆ?
1: ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ 60 ವಿದ್ಯಾರ್ಥಿಗಳು ಅವರಿಗೆ ಕಲಿಸ್ಬೇಕಾದ್ರೆ ತುಂಬಾ ಅದು ಖುಷಿ ಉಂಟು. ಅಂದ್ರೆ ಮಕ್ಕಳು ಕಲಿತಿದ್ದಲ್ಲ, 2 ವರ್ಷ ಉಚಿತವಾಗಿ ಹೆಜ್ಜೆ ತರಬೇತಿ ಕೊಟ್ಟಿದೆ ಮಕ್ಕಳಿಗೆ.
0: ಓ, ಫ್ರೀ? ಓಕೆ. ಆಗ 60 ವಿದ್ಯಾರ್ಥಿಗಳು ಬಂದಿದ್ರು ಮಕ್ಕಳು.
1: ಹೌದೌದು. ಗುರುಗಳಾಗಿ ಆಯ್ಕೆ ಮಾಡಿದ್ದನ್ನು ಪ್ರಸಾದ್ ಕುಮಾರ್ ಮಗಿಬಿಟ್ಟು ಸಾಂಪ್ರದಾಯಿಕ ಹೆಜ್ಜೆನೇ ಆಗ್ಬೇಕು ಮಕ್ಕಳಿಗೆ ಅಂದ್ಕೊಂಡು 2 ವರ್ಷ ಕಂಟಿನ್ಯೂ ಹೆಜ್ಜೆ ತರಬೇತಿ ಕೊಟ್ಟು ರಂಗ ಪ್ರವೇಶ ಮಾಡಿಸಿದ್ದೀನಿ.
0: ಓ, ರಂಗ ಪ್ರವೇಶ ಮಾಡಿಸಕ್ ಮುಂಚೆ 2 ವರ್ಷದ ತರಬೇತಿ
1: ಕಂಟಿನ್ಯೂ.
0: ಅದಕ್ಕೆ ಈಗ ಎಂತ ಮಾಡ್ಕೊಂಡ್ರು, ದುಡ್ಡು ಅಂತ ಬೇಕಲ್ಲ ಸರ್? ಈಗ ನೀವೊಂದು ಸಂಘ ಕಟ್ಕೊಳ್ಳಿ, ಎಂತದೇ ಮಾಡಿ 60 ಮಕ್ಕಳಿದ್ದಾರೆ, ಅವರಿಗೆ ನೀವು ತರಬೇತಿ ಕೊಟ್ಕಂದ್ರೆ ಆ ಧೈರ್ಯ ಎಲ್ಲ ಎಲ್ಲಿಂದ ಮಾಡಿದ್ರಿ, ಹ್ಯಾಂಗ್ ಮಾಡಿದ್ರಿ?
1: ಏನೋ ಒಂದು ಛಲ ಮೇಡಮ್, ಮಾಡ್ಬೇಕು, ಮಕ್ಕಳನ್ನ ಜನಗಳಿಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ಬಿಟ್ರೆ ಮತ್ತೆ ಯಾವ್ದು ಬೇರೆ ಉದ್ದೇಶ ಇಲ್ಲ ಮೇಡಮ್.
0: ಈಗ ಗಣೇಶ್ ಅವ್ರ, ನಿಮ್ಗೆ ಯಕ್ಷಗಾನ ವೈಯಕ್ತಿಕವಾಗಿ ತುಂಬಾ ಇಷ್ಟವಾ?
1: ಹೌದು.
0: ನೀವು ವೇಷ ಹಾಕ್ತೀರಾ?
1: ಹೌದು ಮೇಡಮ್.
0: ಸೊ ಎಲ್ಲೆಲ್ಲ ಹಾಕಿರಿ ನೀವು?
1: ಅಂದ್ರೆ ನಾನು ಫಸ್ಟ್ ಹೆಜ್ಜೆ ಹಾಕಿದ್ದು ಉತ್ತರ ಕನ್ನಡದಲ್ಲಿ ಹೆಜ್ಜೆ ಹಾಕಿದ್ರೆ, ಅದನಂತರ ಕುಂದಾಪುರ ತುಂಬಾ ಮಾಡಿದ್ದೀನಿ ಮೇಡಮ್.
0: ಉತ್ತರ ಕನ್ನಡದಲ್ಲಿ ಅಂದ್ರೆ ಎಲ್ಲ, ಯಾವ ಸನ್ನಿವೇಶದಲ್ಲಿ?
1: ನನ್ನ ಊರು ಉತ್ತರ ಕನ್ನಡ, ಕುಮಟಾ ತಾಲೂಕು.
0: ಹೌದಾ? ಓಕೆ, ಅಲ್ಲೇ ನೀವು ಯಕ್ಷಗಾನ ಮಾಡ್ತಾ ಇದ್ರಿ. ಹಾ, ಕಡಿಕೆ ಇಲ್ಲಿ ಕುಂದಾಪುರಕ್ಕೆ ಬಂದಾಗ ಇಲ್ಲಿ ನೀವೀಗ ಕೆಲಸ ಮಾಡ್ಕೊಂಡು ಇಪ್ಪದ ಅಥವಾ ಇಲ್ಲೇ ಸೆಟ್ಲ್ ಆಗಿದೆಯಾ?
1: ಹಾಗೆ
0: ಇಲ್ಲೇ ಕುಂದಾಪುರದಾಗ ಸೆಟ್ಲ್ ಆಗಿ ಕುಂದಾಪುರ ಕನ್ನಡವೇ ಮಾತಾಡ್ತಿದ್ರಿ. ಇಲ್ಲಿ ನೀವು ಇದ್ದಾಗ ಈ ಮಕ್ಕಳಿಗೆಲ್ಲ ಒಂದು ಅವಕಾಶ ಸಿಕ್ಕ ನಂಗಲ್ಲಿ ಇದ್ದಂಗೆ. ನೀವು ಶಾಣಕ್ಯ ಪತ್ತಿಗೆ ಕಲ್ತದ್ದ?
1: ನಾನಂದ್ರೆ ಸಣ್ಣ ಒಂದು 8 ಕ್ಲಾಸ್ ಹೋಗ್ಬೇಕಾದ್ರೆ ಕಲ್ತಿದ್ದೆ ಮೇಡಮ್.
0: ಸಣ್ಣಕ್ಕೆ ಇದ್ರಿ ಅಲ್ದಾ? ಸೊ ಆಗ ಕಲ್ತಿದ್ರಿ, ಅದನ್ನ ಹೆಂಗ್ ಮುಂದುವರ್ಸ್ಕೊಂಡು ಹೋರಿ ನೀವು ಹವ್ಯಾಸದಲ್ಲಿ?
1: ಮಾಡ್ತಿದ್ರು ಮೇಡಮ್,
0: ಅಜ್ಜ
1: ಮಾಡ್ತಿದ್ರು, ಮತ್ತೆ ನಮ್ಮ ತಂದೆಯವರು ಮಾಡಿದ್ದಾರೆ. ಅಂದ್ರೆ ನನಗೆ ಅಷ್ಟೇ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಇಲ್ಲಿ ಕುಂದಾಪುರ ಬಂದ್ಮೇಲೆ ಸ್ವಲ್ಪ ಒಂದು ಸಂಸ್ಥೆ ಸೇರಿದ್ಮೇಲೆ ನಾನು ಒಂದು ಸಂಘ ಕಟ್ಟಬೇಕು, ಮಕ್ಕಳನ್ನ ಬೆಳೆಸ್ಬೇಕು, ಮತ್ತೆ ನನ್ನ ಮಗ ಇದ್ದ, ಅವನಿಗೆ ತುಂಬಾ ಇಂಟ್ರೆಸ್ಟ್ ಯಕ್ಷಗಾನದಲ್ಲಿ, ಅವನು ಸ್ವಲ್ಪ ಬೆಳೆಸ್ಕೊಂಡು ಅವನೊಟ್ಟಿಗೆ ಎಲ್ಲ ಮಕ್ಕಳನ್ನು ಸೇರಿ, ಮತ್ತೆ ಹೇಳಬಾರ್ದಲ್ಲ ನನ್ನ ಮಗನೊಂದನ್ನೇ ಮುಂತಗೊಂಡು ಹೋಗ್ತಿದ್ದಾರೆ ಅನ್ಕೊಂಡು ಅದಕ್ಕೆ ಸಂಸ್ಥೆ ಕಟ್ಟಿ ಇಷ್ಟದ ಅನಿಸಿದೀನಿ.
0: ಈ ಸ್ಥಳಾವಕಾಶ ಎಲ್ಲಿ ಮಾಡ್ಕೊಂಡ್ರಿ? ಈಗ ತರಬೇತಿ ಆಯ್ಕಂತ ಹೇಳಿದ್ರೆ ಸ್ಥಳ ಬೇಕು.
1: ಪ್ರಥಮವಾಗಿ ಸ್ಥಳಾವಕಾಶ ಮಾಡಿಕೊಟ್ಟು ಹೆರಿಕುದ್ ಮಹಾಬಲ್ ಪೂಜಾರಿ, ಅವರು ಮಾನಸ ಮಂದಿ ಹೆರಿಕುದ್ರಲ್ಲಿ. ಅದನಂತರ ಈಗ ಸನೇಶ ದೇವಸ್ಥಾನ ಮಂಗಳೂರು, ಅಲ್ಲಿ ನಡೆಸ್ತಾ ಇದ್ದೀನಿ.
0: ಎಲ್ಲೆಲ್ಲಿ ಮಕ್ಕಳೆಲ್ಲ ನಿಮ್ಮಲ್ಲಿ ವಿದ್ಯಾರ್ಥಿಗಳಾಗಿದ್ರ? ಬರೀ ಕುಂದಾಪುರ ಅದ ಹತ್ರದರ ಅಥವಾ ದೂರ ದೂರದಿಂದ ಬರ್ತಾರ?
1: ಗುಡ್ಡಿ ಅಂಗಡಿಯಿಂದ ಅಮ್ಮಸಿವೆಲ್ ತನಕಿದ್ದಾರೆ.
0: ಒಬ್ಬ ಹೇಗಳಿಕೆಲ್ಲ ಇರುತ್ತೆ ನಿಮ್ಮ ಕ್ಲಾಸಸ್ ಎಲ್ಲ? ಹೆಂಗೆ
1: ಮಾತ್ರ
0: ಸಂಡೆ ಮಾತ್ರ? ಆ ಸಂಡೆ ಕ್ಲಾಸಿಗೆ ಅವ್ರು ಅಲ್ಲಿಂದ ಬರ್ತಾರ?
1: ಅಲ್ಲಿ ಎಲ್ಲ ಬರುದಿಲ್ಲ, ಕಾರ್ಯಕ್ರಮ ಇದ್ದಾವಾಗ ಸೆಟ್ ಮಾಡ್ಕೊಂಡಾಗ ಬಂದು ಟ್ರಯಲ್ ಮಾಡಿ
0: ಹೋತ್ರ. ಈಗ ನನ್ನ ದೊಡ್ಡವ್ರದೆಲ್ಲ ಇದೇ ತರ ಇಂಟರ್ವ್ಯೂ ಮಾಡೋತಿ ನಂಗೆ ಗೊತ್ತಾಯ್ತು, ಅವ್ರು ತುಂಬಾ ಏನು ಪ್ರಾಕ್ಟೀಸ್ ತಕ್ಕಂತಿಲ್ಲ. ಒಂದೊಂದ್ಸಲ ಹಿಂಗೆ ಕೂತು ಮಾತಾಡ್ಕೊಂಡು ಹೋಗಿ ಮಾಡೋದು ಇತ್ತಂದ್ರೆ ಅವ್ರಿಗೆ ಅಭ್ಯಾಸ ಇದೆ. ಈ ಮಕ್ಕಳಿಗೆಲ್ಲ ಹೆಂಗ್ ನೀವು ತಯಾರಿ ಮಾಡ್ತೀರಿ, ಯಾವ ತರ ಇರುತ್ತದ?
1: ಒಂದು ಪ್ರಸಂಗ ಏನಿಲ್ಲ ಅಂದ್ರೂ 15-20 ತರಬೇತಿ.
0: ಓ, ಇದು ತುಂಬಾ ದೀರ್ಘವಾಗಿದೆ. ಸೊ ಅಷ್ಟು ತರಬೇತಿಯನ್ನ ಅವ್ರಿಗೆ ಕೊಡ್ತೀರಿ ನೀವು. ಓಕೆ, ಈಗ ಪ್ರಸಾದ್ ಮುಗೇಬೆಟ್ಟು ಅವರು ನಿಮ್ಗೆ ಪ್ರಥಮ ಗುರುಗಳಾಗಿದ್ರು. ಸಾಂಪ್ರದಾಯಿಕವಾಗಿಯೇ ಯಕ್ಷಗಾನ ಕಲಿಕಂತ ಹೇಳ್ಕೊಂಡ ಮಕ್ಕಳ ಆಸಕ್ತಿ ಹೆಂಗಿತ್ತು ಅದ್ರಾಗೆ?
1: ಒಳ್ಳೆತ್ತ. ಈಗ ನನ್ನ ಸಂಸ್ಥೆ ಮಕ್ಕಳು ಸಾಂಪ್ರದಾಯಿಕ ಹೆಜ್ಜೆ ಹಾಕಿ ಹಾಕ್ತಾರೆ.
0: ಓಕೆ, ಸಾಂಪ್ರದಾಯಿಕ ಹೆಜ್ಜೆನೆ ಹಾಕುದು. ಮೊದಲ ಪ್ರಸಂಗ ಯಾವ್ದಿದ್ದಿತ್ತು, ಅದ್ರ ಅನುಭವ ಏನು, ಅದ್ರ ನೆನಪು ಹೆಂಗೆ?
1: ಪ್ರಥಮ ರಂಗ ಪ್ರವೇಶ ಮಾಡಿದ್ದು ವಿಜಯ ವೈಷ್ಣವ ಅಂದ್ಕೊಂಡು, ಸುಧಾನ್ ಮಾರ್ಜುನ ಆ ಪ್ರಸಂಗ. ಅದನಂತರ ಸುಹಾಗ ನಂದನ, ಅಭಿಮನ್ಯು.
0: ಸುಹಾಗ ನಂದನ ಮಕ್ಕಳೇ ಮಾಡಿರೋದು.
1: ಹೌದು,
0: ನಮ್ದು ಶಾಂತಾ
1: ವಾಸ್ತಿ ಪೂಜಾರಿ ಅವರು ರಚಿಸಿಕೊಟ್ಟಿರುವ ಪದ್ಯ ಸಾಹಿತ್ಯ. ನಮ್ಮ ಸಂಸ್ಥೆಯಲ್ಲಿ ಅದು 9 ಪ್ರಯೋಗ ಆಗಿದೆ.
0: 9 ಪ್ರಯೋಗ ಮಕ್ಕಳಿಂದಾನೆ?
1: ಮಕ್ಕಳಿಂದಾನೆ.
0: ದೊಡ್ಡವರಿಲ್ಲ ಅದ್ರ?
1: ಒಬ್ರು ದೊಡ್ಡವರಿಲ್ಲ,
0: ಮಕ್ಕಳೇ ಮಾಡಿದ್ದು. ವೆರಿ ನೈಸ್. ಓಕೆ,
1: ಅದನ್ನ ಸಂಪೂರ್ಣ ನಿರೀಕ್ಷಣ ಮಾಡಿದವರು ವಿಘ್ನೇಶ್ ದೇವಾಡಿಗ.
0: ಹೌದಾ, ಗುರುಗಳೇ ನಮಸ್ಕಾರ.
2: ಮೇಡಮ್ ನಮಸ್ತೆ.
0: ಈಗ ನೀವು ಯಕ್ಷಗಾನಕ್ಕೆ ನೀವು ಬಂದದ್ದು ಹೆಂಗೆ ಅಂದ್ರೆ ಅದನ್ನೊಂಚೂರು ಹೇಳಿಬಿಡಿ, ಯಾಕಂದ್ರೆ ನೀವು ತುಂಬಾ ಯಂಗಿದ್ದೀರಿ, ಟೀಚರು ಆಗಿದ್ದೀರಿ.
2: ಸರಿ,
0: ಸೊ ಅದರಲ್ಲಿ ನೀವು ಯಕ್ಷಗಾನವನ್ನ ಆಯ್ದುಕೊಂಡ್ರಿ, ಬಹುಶಃ ಅದು ನಿಮ್ಮ ಹವ್ಯಾಸವೇ ಆಯ್ತು. ಈಗ ಪ್ರವೃತ್ತಿ ಆಯ್ತು, ಸೊ ಅದ್ರ ಬಗ್ಗೆ ಒಂಚೂರು ಹೇಳಿ ಕಂಬ.
2: ಬೇಸಿಕಲಿ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹುಟ್ಟಿದಂತ ಹುಡುಗನಾಗಿ ಯಕ್ಷಗಾನ ಏನಂತೂ ತುಂಬಾ ಆಕರ್ಷಣೆ ಹೊಂದಿತ್ತು. ಯಾಕಂತ ಹೇಳಿದ್ರೆ ಕರಾವಳಿ ಭಾಗದ ಶ್ರೀಮಂತ ಕಲೆ. ಹೌದು, ಅವಾಗ ಮೊಬೈಲ್ ಎನ್ನುವಂತ ಹಾವಳಿ ಇರಲಿಲ್ಲ. ನಾವು ಚಿಕ್ಕದಿರುವಾಗ ನಮ್ಗೆ ಆಕರ್ಷಣೆ ಮನೋರಂಜನೆ ಅಂತ ಹೇಳಿದ್ರೆ ಯಕ್ಷಗಾನ ಮಾತ್ರ. ಮನೆಯಲ್ಲೂ ಸರಿಯಾಗಿ ಟಿವಿ ಕೂಡ ಇರಲಿಲ್ಲ. ಸೊ ಹಾಗಾಗಿ ಯಕ್ಷಗಾನವನ್ನ ಆರಾಧಿಸ್ತಾ ಬಂದ್ವಿ. 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸ್ ಬರ್ತಾ ಇನ್ನೂ ಅದು ನಮ್ಮ ಜೀವನದಲ್ಲಿ ಬದುಕಿನಲ್ಲಿಯೂ ಅಳವಡಿಸಬೇಕೆನ್ನುವಂತ ಹಂಬಲ ಬಂತು. ಆ ಸಮಯದಲ್ಲೇ ನಮ್ಮ ಶಾಲೆ, ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಕಲ್ತಿದ್ದು ಶ್ರೀ ಶಾಂಭವಿ ವಿದ್ಯಾ ಕೇಂದ್ರ ಕೋಟಾ ಗಿಳಿಯಾರು ಅಂತ, ಅಲ್ಲಿ ಎಜುಕೇಶನ್ ಅನ್ನು ಪಡಿತಾ ಅಲ್ಲೊಂದು ಅವಕಾಶ ಕೊಟ್ಟಿದ್ರು. ಯಕ್ಷಗಾನ ಮಾಡುವಂತ ಇಂಟ್ರೆಸ್ಟ್ ಇರುವಂತ ವಿದ್ಯಾರ್ಥಿಗಳೆಲ್ಲ ಸೇರ್ಬೇಕು ಅಂತ. ಅವಾಗ ನಮ್ಗೆ ಮೊದಲು ಗುರುಗಳಾಗಿ MN ಮಧ್ಯಸ್ಥರು ಅಂತ ಮಣೂರು, ಅವರು ನಮ್ ಗುರುಗಳಾದ್ರು. ಅಲ್ಲಿಂದ 3ನೇ ಕ್ಲಾಸಿಂದ ಯಕ್ಷಗಾನವನ್ನ ಕಲಿತಾ ಈಗ ಕಂಟಿನ್ಯೂಸ್ ಕಲಿತಾ ಇದ್ವಿ. ನಾವು ಇನ್ನೊಬ್ರಿಗೆ ಹೇಳಿಕೊಡೋದಿದ್ರು ಕೂಡ ಯಕ್ಷಗಾನ ಕಲಿತಾ ಇದ್ವಿ. ತದನಂತರ ಪಿಯುಸಿಗೆ ಬರ್ತಾ ಯಕ್ಷ ಸೌರಭ ಕೋಟ ಎನ್ನುವಂತಹ ಒಂದು ಸಂಸ್ಥೆ. ಯಕ್ಷ ಸೌರಭದಲ್ಲೂ ಕೂಡ ಇದ್ದೇನೆ. ಅಲ್ಲಿನ ಪ್ರಧಾನ ಕಾರ್ಯದರ್ಶಿ ಕೂಡ. ಆಮೇಲೆ ಅಲ್ಲಿ ಗುರುಗಳಾದಂತಹ ಪ್ರಸಾದ್ ಕುಮಾರ್ ಮುಗೇಬೆಟ್ಟು ಅವರ ಏಕಮೇವ ಶಿಷ್ಯನಾಗಿ ಅವರು ಏನು ಹಾಕಿ ಕೊಟ್ಟಿರ್ತಾರ ಚೌಕಟ್ಟಿನಲ್ಲಿ ಅದನ್ನು ಮುಂದುವರ್ಸ್ಕೊಳ್ಳೋಕೆ ಹೋಯ್ತು. ಅದ ನಂತರ ಬೇರೆ ಬೇರೆ ಮೇಳಗಳಲ್ಲಿ, ನೀಲವೈರ ಮೇಳದಲ್ಲಿ ವೇಷಗಳನ್ನು ಮಾಡ್ತಾ ಇದ್ದೆ. ಆಮೇಲೆ ಪೇಡೂರು ಮೇಳದಲ್ಲೂ ಒಂದು ಬಾರಿ ವೇಷ ಮಾಡಿದ್ದೆ. ಹೀಗೆ ಅನೇಕ ಮೇಳಗಳಲ್ಲಿ, ಮಡಾಮಕ್ಕಿ ಮೇಳ ಇಂಥ ಮೇಳಗಳೆಲ್ಲ ವೇಷ ಮಾಡ್ತಾ ಆ ಯಕ್ಷಗಾನದ ಕುರಿತಾದಂತಹ ಪ್ರಸಂಗ ಯಾವ ರೀತಿ ಹೋಗುತ್ತೆ, ಆ ಪ್ರಸಂಗದ ನಡೆ ಏನು, ಅದನ್ನು ನಮ್ಮ ಗುರುಗಳಾದಂಥ ಪ್ರಸಾದ್ ಕುಮಾರ್ ಮುಗೇಬೆಟ್ಟಲ್ಲಿ ತಿಳ್ಕೊಡ್ತಾ. ಈಗ ಕೂಡ ಐರೋಡಿ ಮಂಜುನಾಥ್ ಕುಲಾಲ್ ಅಂತ ಇನ್ನೊಬ್ರು ಗುರುಗಳು ಕೂಡ ಇದ್ದಾರೆ, ಅವ್ರ ಹತ್ರನೂ ಕೂಡ ಪ್ರಸಂಗದ ನಡೆನೆಲ್ಲ ಕಲ್ತ್ಕೊಂಡು ಈ ಸಂಘ ಸ್ವರ್ಣನೂಪುರ, ಹಾಗೆ ನಮ್ಮ ಶಾಲೆಯಲ್ಲಿರುವಂತಹ ಸಂಘ ಗೆಜ್ಜೆನಾದಂತ ಒಂದು ಸಂಘ ಇದೆ ಶಾಲೆಯಲ್ಲಿ. ಅಲ್ಲೊಂದು ಇಂಗ್ಲಿಷ್ ಮೀಡಿಯಂ ಶಾಲೆ ಆಗಿದ್ರು ಕೂಡ ಅಲ್ಲಿನ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದೇನೆ. ತದನಂತರ ಇಲ್ಲೇ ಕೋಟೇಶ್ವರದಲ್ಲಿ ನಾಗಯಕ್ಷಿ ಅಂತ ಇದೆ, ಅದಕ್ಕೆ ಇವಾಗ ಮಕ್ಕಳಿಗೆ ಹೇಳಿಕೊಡ್ತೇನೆ, ನಿರ್ದೇಶನ ಮಾಡ್ತಾ ಇದ್ದೇನೆ. ಸೊ ಈ ರೀತಿಯಾಗಿ ನನ್ನ ಕಲಿಕೆ ಎನ್ನುವಂಥದ್ದು, ಗುರು ಎನ್ನುವಂಥದ್ದು, ನಿರ್ದೇಶನ ಎನ್ನುವಂಥದ್ದು ಮುಂದುವರಿತಾ ಬಂತು.
0: ಓಕೆ, ಆದ್ರೆ ಸ್ವರ್ಣನೂಪುರದಲ್ಲಿ ಮಕ್ಕಳಿಗೆ ಹೇಳಿಕೊಟ್ಟದ ಅನುಭವ ಎಲ್ಲ ಹೆಂಗಿತ್ತು?
2: ಈಗ ನಂಗಷ್ಟು ಕಷ್ಟ ಆಗ್ಲಿಲ್ಲ, ಯಾಕಂತ ಹೇಳಿದ್ರೆ ನಮ್ಮ ಪ್ರಸಾದ್ ಕುಮಾರ್ ಮುಗೇಬೆಟ್ಟು ಆ ರೀತಿಯಾಗಿ ಅಡಿಪಾಯವನ್ನ ಹಾಕಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಹೇಳಿಕೊಟ್ಟದ್ದನ್ನ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದನ್ನ ಗ್ರಹಿಸಿಕೊಂಡು ಕಲಿತಾ ಇದ್ದಾರೆ. ಮೊದಲ ಸ್ವಹಾಗ್ನಿ ನಂದನ ಎನ್ನುವಂಥ ಪ್ರಸಂಗವನ್ನ ಶಾಂತಾ ಪೂಜಾರಿ ಆನಗಳಿ ಅವರ ಒಂದು ಪ್ರಸಂಗವನ್ನ ನನಗೆ ಸಿಕ್ತು ನಿರ್ದೇಶನ ಮಾಡಲಿಕ್ಕೆ. ಪ್ರಸಂಗ ಎನ್ನುವಂಥದ್ದು ಅದು ಮೇಳಕ್ಕೆ ಹೋಲಿಸುವಂತ ಪ್ರಸಂಗ. ಅವರು ಮೇಳದ ಲೆವೆಲ್ಗೆ ಬರ್ದಿದ್ದು, ಮಕ್ಕಳಿಗೋಸ್ಕರ ಬರ್ತಿದ್ದಲ್ಲ, ಅದನ್ನ ಮಕ್ಕಳ ಪ್ರತಿಯಾಗಿ ಕನ್ವರ್ಟ್ ಮಾಡೋದೇ ನಂಗೆ ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಹಾಗೆ ಬೇಕಾಗಿರುವಂತ ಪದ್ಯಗಳು ಎಲ್ಲಿಯೂ ಕತೆಗೆ ಚ್ಯುತಿ ಬಾರದ ಹಾಗೆ, ಕತೆಗೆ ಎಲ್ಲೂ ಲೋಪ ಆಗದ ಹಾಗೆ ಮೇಳ ಯಾವುದು ನಮ್ಮ ಮಕ್ಕಳಿಗೆ ಬೇಕಾದಂತಹ ಪದ್ಯಗಳನ್ನ ಆಯ್ಕೆ ಮಾಡಿ ದೃಶ್ಯಗಳನ್ನ ಸ್ವಲ್ಪ ಹಿಂದೆ ಮುಂದೆ ಮಾಡಿ ನಿರ್ದೇಶನ ಮಾಡಿದೆ. ಮಕ್ಕಳೆಲ್ಲ ಜಯಿಸಿದ್ರು, ಮಕ್ಕಳೆಲ್ಲ ಗೆದ್ರು. ಮಕ್ಕಳು ಗೆದ್ದಂತ ಅಂತ ಹೇಳಿದ್ರೆ ಪ್ರಸಂಗ ಗೆದ್ದು ಅಂತ ಲೆಕ್ಕ, ಪ್ರಸಂಗ ಗೆಲ್ತು ಅಂತ ಲೆಕ್ಕ ಅಂತ ಹೇಳಿದ್ರೆ ನಿರ್ದೇಶನ ಮಾಡಿದ ಗುರುಗಳು ಕೂಡ ಗೆದ್ರು ಅಂತ ಲೆಕ್ಕ. ಹಾಗೆ ಅದ್ರ ಜೊತೆ ಭಾಗವತಿಗೆ ಸಹಕರಿಸಿದ ಶಶಿಧರ್ ಕೋಟ, ಅದ್ರ ಜೊತೆಗೆ ರಾಜೇಶ್ ಕೋಡಿ ಅಂತ, ಪೂಜಾ ಆಚಾರ್ಯ ತೆಕ್ಕಟ್ಟೆ, ಸೊ ಇವರೆಲ್ಲ ಭಗವತಿಕೆಲ್ಲ ಪದ್ಯಗಳನ್ನ ತಮ್ಮ ಸ್ವರದಲ್ಲೇ ಮಿಂಚಿಸಿದವರು. ಹಾಗಾಗಿ ಒಂದೇ ಮೇಳ ಎನ್ನುವಂಥದ್ದು ಒಂದೇ ವರ್ಷದಲ್ಲಿ 9 ಪ್ರಯೋಗ ಮಾಡಿದೆ ಅಂತ ಹೇಳಿದ್ರು. ಮಕ್ಕಳ ಮೇಳ 9 ಪ್ರಯೋಗ ಮಾಡಿದೆ ಅಂತ ಹೇಳಿದ್ರೆ ಆ ಪ್ರಸಂಗ ಬರೆದವರಿಗೂ ಸಾರ್ಥಕ, ವ್ಯವಸ್ಥಾಪಕರಾದಂತಹ ಗುನುಗರಿಗೂ ಸಾರ್ಥಕ, ಕಲಿಸಿದಂತಹ ಗುರುಗಳಾದಂತಹ ನನಗೂ ಸಾರ್ಥಕ ಆಯ್ತು.
0: ನಿಮ್ಗದ್ರಲ್ಲಿ ತುಂಬಾ ಖುಷಿ ಆದ್ಯಾವ್ದು? ಏನ್ ಖುಷಿ ಆಯ್ತು?
2: ಸ್ವಾಹಗ್ನಿನಂದನದಲ್ಲಿ ಈ ಒಂದು ಎಲ್ಲ ದೃಶ್ಯಗಳು ಬೇಕಾದಂತಹ ಯಕ್ಷಗಾನಕ್ಕೆ ಬೇಕಾದಂತಹ ನವರಸಗಳು ಅದರಲ್ಲಿ ಅಳವಡಿಸಿದೆ. ಹಾಗಾಗಿ ಪ್ರಸಂಗ ಗೆಲ್ಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ಸಾಹಿತ್ಯ ಕೂಡ ಹಾಗೆ ಇದ್ದಿತ್ತು ಅವರದು, ಒಳ್ಳೆ ರೀತಿಯಾದಂಥ ಸಾಹಿತ್ಯ, ಅರ್ಥಪೂರ್ಣವಾದಂಥ ಸಾಹಿತ್ಯ, ಯಕ್ಷಗಾನ ಸಾಹಿತ್ಯ ಅಂಥದ್ದು ಏನಾಯಿತು, ಪ್ರಸಂಗ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಸನ್ನಿವೇಶ ಕೂಡ ಹಾಗೆ ಒಳ್ಳೊಳ್ಳೆ ಸನ್ನಿವೇಶಗಳು, ಮತ್ತೆ ಕುತೂಹಲ ಏನಾಗುತ್ತೆ ಏನಾಯಿತು, ಕುತೂಹಲ ನೋಡುವವರಿಗೂ ಕುತೂಹಲ ಎನ್ನುವಂಥದ್ದು ಇದ್ದಿತ್ತು. ಮತ್ತೆ ಪ್ರತಿ ದೃಶ್ಯಗಳು ತುಂಬಾ ಚೇಂಜಸ್ ಅನ್ನು ಕೊಡ್ತಾ ಇದ್ವು ನೋಡುವವರಿಗೆ. ಮನೋರಂಜನೆ ಜೊತೆಗೆ ಯಕ್ಷಗಾನೀಯ ಕಂಟೆಂಟ್ ಕೂಡ ಅದರಲ್ಲಿ ಇರ್ತಿತ್ತು. ಯಾಕಂತ ಹೇಳಿದ್ರೆ ಸಾಂಪ್ರದಾಯಿಕ ನಡೆಗಳಾದಂತಹ ಮುಂಡಾಸಿನ ವೇಷಗಳು ಅಥವಾ ಓರೆ ಕೇದಿಗೆ ಕಟ್ಟುವಂಥದ್ದು, ಅದು ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಡಿಮೆ ಆಗ್ತಾ ಇದೆ. ಅದನ್ನ ಮಕ್ಕಳಲ್ಲಿ ನಾವು ತರ್ತಾ ಇದ್ವಿ. ಇವಾಗ ಕಿರಾತನ ಒಡ್ಡೋಲ್ಗ, ಯುದ್ಧ ನೃತ್ಯ ಅಂತದನ್ನೆಲ್ಲ ನಾವು ಹಾಕಿದಾಗ ಏನು ಸಾಂಪ್ರದಾಯದ ಜೊತೆಗೆ ಈಗ ನವ ಯುಗದ ಪರಿಕಲ್ಪನೆ ಅದನ್ನು ಮಿಶ್ರಿತವಾಗಿ ಕೊಟ್ಟಿದ್ದು. ಸಾಂಪ್ರದಾಯದ ಜೊತೆಗೆ ನೂತನವಾದಂಥ ನವಯುಗದ ಯಾವ ರೀತಿ ಬೇಕು ಅಂತ, ಸೊ ಅದನ್ನು ಮಿಶ್ರಿತವಾಗಿ ಕೊಟ್ಟಾಗ ಪ್ರೇಕ್ಷಕರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಅವಾಗ ಪ್ರಸಂಗ ಗೆಲ್ಲಿತ್ತು.
0: ಸೊ ಸ್ವಾಹಾಗ್ನಿ ನಂದನ 9 ಪ್ರದರ್ಶನ ಕಂಡಿತು ಅಂತ ಹೇಳಿದ್ರಿ, ಎಲ್ಲೆಲ್ಲಿ ಪ್ರದರ್ಶನ ಆಗಿದ್ರಿ?
2: 9 ಪ್ರದರ್ಶನ ಎಲ್ಲೆಲ್ಲಿ ಫಿಕ್ಸ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ. ಮೊದಲ ಪ್ರದರ್ಶನ ಎನ್ನುವಂಥದ್ದು ನಮ್ಮ ವಾರ್ಷಿಕೋತ್ಸವದಲ್ಲಿ ನಡೆಯಿತು. ಅದಾದ ನಂತರ ಆನಗಳ್ಳಿಯಲ್ಲಿ 2, ಅದಾದ ನಂತರ ಒಂದು ಸಹಾಯಾರ್ಥವಾಗಿ ಒಂದು ಇದೇ ಪ್ರಸಂಗ ಮಕ್ಕಳ ಪ್ರಸಂಗ ಮಾಡಿಸಿದ್ದಾರೆ. ಯಾರಿಗೋ ಒಬ್ರು ಸಹಾಯಾರ್ಥಕವಾಗಿ ಮನೆ ಕಟ್ಟಲಿಕ್ಕೆ ಯಾವ್ದೋ ಬಡವರ ಸಹಾಯಾರ್ಥಕವಾಗಿ ಅಲ್ಲಿನ ಊರಿನ ಆಮ್ರಗಲ್ ಅಂತ ಊರಿನ ಜನರೆಲ್ಲ ಸೇರ್ಕೊಂಡು ಈ ಪ್ರಸಂಗವನ್ನ ಮಾಡಿಸಿದ್ದಾರೆ ಗೋಳಿ ಅಂಗಡಿಯಲ್ಲಿ. ಅದಾದ ನಂತರ ನಮ್ಮ ಬಾರ್ಕೂರಲ್ಲಿ, ಅದಾದ ನಂತರ 90 ಗರಡಿಯಲ್ಲಿ, ಹೀಗೆ 9 ಪ್ರದರ್ಶನಗಳು ನಡೆದಿವೆ.
0: ವೆರಿ ಗುಡ್. ಮಕ್ಕಳೆಲ್ಲ ಫುಲ್ ಖುಷಿ ಏನೋ ಅಲ್ಲ?
2: ಮಕ್ಕಳೆಲ್ಲರೂ ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ಈಗಿನ ನಾವು ಕೂಡ ತರಗತಿ ಶಿಕ್ಷಕರಾಗಿ ಮಕ್ಕಳ ಹಾವಭಾವ ನೋಡಿದ್ರೆ ಮೊಬೈಲ್ ಅಲ್ಲಿ ಬಿದ್ದಿರ್ತಾರೆ. ಸಂಜೆ ಮನೆಗೆ ಹೋದ್ರು ಕೂಡ ಮೊಬೈಲ್ ಟಿವಿ, ಅದರಿಂದ ಹೊರಗೆ ಬರ್ಲಿಕ್ಕೆ ಮಕ್ಕಳಿಗೆ ಆಗ್ತಾ ಇಲ್ಲ. ಮಕ್ಕಳನ್ನ ಯಾವಾಗ ನಾವು ಇಂತಹ ಯಕ್ಷಗಾನವೋ ಸಂಗೀತವೋ ಭರತನಾಟ್ಯಕ್ಕೆ ಅಳವಡಿಸಿದ್ರೆ ಮಕ್ಕಳು ಖಂಡಿತವಾಗಿಯೂ ಅದರಲ್ಲಿ ಹೊರಹೊಮ್ಮಿ ಹೋಗ್ತಾರೆ.
0: ಪೌರಾಣಿಕ ವಿಷಯಗಳು
2: ಅವರು ತಿಳ್ಕೊಳ್ತಾರೆ.
0: ರಾಮಾಯಣ ಮಹಾಭಾರತದ ದೃಶ್ಯಗಳು ಪಾತ್ರಗಳು. ಇವ್ರಿಗೆ ಹೆಂಗ್ ನೀವು ತಯಾರಿ ಎಲ್ಲ ಹೆಂಗ್ ಮಾಡ್ತೀರಿ?
2: ತಯಾರಿ ಅಂತ ಹೇಳಿದ್ರೆ ಮೊದಲು ಎಂತ ಮಾಡ್ತಿದ್ರು, ಗಣೇಶ್ ಗುಣಗರ್ ಅವ್ರ ಮನೆ ನಮ್ಗೆ ತರಬೇತಿಯ ತಾಣ ಮಾಡಿ ಕೊಡ್ತಿದ್ರು. ಯಾಕಂತ ಹೇಳಿದ್ರೆ ಅವರ ಮಿಸ್ಸಸ್ ಕೂಡ ಹಾಗೆ ನಮ್ಮ ಈ ಎಲ್ಲಾ ಮಕ್ಕಳಿಗೊಂಥರ ತಾಯಿ ಇದ್ದಂಗೆ. ಮಕ್ಕಳಿಗಷ್ಟು ಮಕ್ಕಳಿಗೆ ಬಂದಂತ ಮಕ್ಕಳಿಗೆ ಟೀ ಕಾಫಿ ತಿಂಡಿ ಏನ್ ಬೇಕು ಏನ್ ಬೇಡ ಎಲ್ಲವನ್ನ ರೆಡಿ ಮಾಡಿ ಕೊಡ್ತಿದ್ರು. ತದನಂತರ ನಮ್ಗ ಅಲ್ಲಿನ ತಾಣ ಎನ್ನುವಂಥದ್ದು ಮಕ್ಕಳು ಜಾಸ್ತಿ ಆದಂಗೆ ನಮ್ಗ ಪ್ಲೇಸ್ ಕಡಿಮೆ ಆಗ್ತಾ ಹೋಯ್ತು. ನಂತರ ನಾವು ಮಂಗಳೂರು ಅಲ್ಲಿ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಹೇಗೆ ತರಗತಿ ಅಂತ ಹೇಳಿದ್ರೆ ಹೆಜ್ಜೆಗಳ ಪ್ರಾರಂಭ, ತಾಳಗಳು, ತಾಳ ಅಭ್ಯಾಸ, ಹೆಜ್ಜೆ ಅಭ್ಯಾಸ, ಕೈ ತಾಳ ಗೊತ್ತಿರಬೇಕು, ಆ ದಸ್ತುಗಳು ಮಕ್ಕಳಿಗೆ ಗೊತ್ತಿರಬೇಕು. ಅದಾದ ನಂತರಗಳ ವಿವಿಧ ಶೈಲಿಯ ನೃತ್ಯಗಳು, ಒಡ್ಡೋಲ್ಗ ಆಗಿರ್ಬೋದು, ರಾಜ ಒಡ್ಡೋಲ್ಗ, ಪಾಂಡವರ ಒಡ್ಡೋಲ್ಗ, ಯುದ್ಧ ನೃತ್ಯ, ಕಿರಾತ ಪಡೆ ನೃತ್ಯ, ಪ್ರಯಾಣ ಕುಣಿತ, ಯುದ್ಧ ನೃತ್ಯ ಕುಣಿತ, ಇಂಥದನ್ನೆಲ್ಲ ರಥ ಕುಣಿತ, ಇವುಗಳನ್ನೆಲ್ಲ ಮಕ್ಕಳಿಗೆ ಸ್ಟೆಪ್ ಬೈ ಸ್ಟೆಪ್ ಬೈ ಕಲಿಸ್ತಾ ಹೋಗ್ತೀವಿ.
0: ಎಷ್ಟು ಟೈಮ್ ತಗೊಳ್ಳುತ್ತೆ ಇದು ಒಂದ್ ತಯಾರಿ ಎಂಬುದು? ನೀವು
2: ಈಗ ಪ್ರಸಂಗಕ್ಕೆ ಬೇಕಾದ್ರೆ ಮಕ್ಕಳು ಆಲ್ರೆಡಿ ಹೆಜ್ಜೆಗಳನ್ನ ಕಲ್ತಿದ್ದಾರಂತ ಹೇಳಿದ್ರೆ ಪ್ರಸಂಗಕ್ಕಂತ ಹೇಳಿದ್ರೆ 15 ಒಂದು ಪ್ರಸಂಗವನ್ನ ಗಟ್ಟಿ ಮಾಡಬಹುದು. 2 ತಾಸಿನ ಪ್ರಸಂಗವನ್ನ 15 ಕಂಟಿನ್ಯೂಸ್ ಆಗಿ ಗಟ್ಟಿ ಮಾಡಬಹುದು. ದಿನಕ್ಕೆ ಒಂದು 2.5 ಗಂಟೆ ಕ್ಲಾಸ್ ಸಿಕ್ಕಿದ್ರೆ 15 ದಿನದೊಳಗೆ ನಾವು ಗಟ್ಟಿ ಮಾಡಬಹುದು. ಬಾಯಿಪಾಠ ಎಲ್ಲ ಮಾಡಿಸಿ ಮಕ್ಕಳಿಗೆ ಚಂದ ಮಾಡಿ ಗಟ್ಟಿ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಅದೇ ಒಂದು 3-4 ತಿಂಗಳಾದ್ರೂ ಬೇಕಾಗತ್ತೆ. ಹೆಜ್ಜೆ ತರಬೇತಿ ಸ್ವಲ್ಪ ಲೆಂತ್, ಯಾಕಂದ್ರೆ ಅದನ್ನ ಅದು ಅಡಿಪಾಯ. ಪ್ರತಿ ತಾಳವು ಪ್ರತಿ ದಸ್ತು ಗೊತ್ತಿರ್ಬೇಕು ಮಕ್ಕಳಿಗೆ, ಕೈಯಲ್ಲಿ ಹಾಕ್ಲಿಕ್ಕೆ ಗೊತ್ತಿರ್ಬೇಕು. ಸೊ ಆ ಕೈಯಲ್ಲಿ ಹಾಕ್ಲಿಕ್ಕೆ ಬಾಯಲ್ಲಿ ಹೇಳಲಿಕ್ಕೆ ಬರುವುದಾದ್ರೆ ಮಕ್ಕಳು ಈಗ ನಾನು ಹೇಳಿಕೊಟ್ಟ ಒಂದು ತಾಳದಾದ್ರೆ ಈಗ ಅಷ್ಟ ತಾಳದಲ್ಲಿ ನಾನು ಪದ್ಯ ಹೇಳಿ ಕೊಟ್ಟಿರ್ತೆ ಮಕ್ಕಳಿಗೆ. ಈಗ ಭಾಗವತರಿಗೆ ಎಂತಾಯ್ತು, ಇದೊಂದು ಏಕದಲ್ಲಿ ಹಾಡು ಅಂತ ಮನ್ಸಾಯ್ತು. ಅವ್ರು ಏಕದಲ್ಲಿ ಎತ್ಕೊಂಡ್ರೆ ಮಕ್ಕಳು ಏಕದಲ್ಲೂ ಕುಣಿಯುವಂತಹ ಸಾಮರ್ಥ್ಯ ಬೇಕು. ಮಕ್ಕಳು ಹಿಂತಿರುಗಿ ನೋಡಬಾರ್ದು. ಓ, ನಮ್ ಗುರುಗಳು ಹೇಳಿಕೊಟ್ಟದ ಅಷ್ಟ ತಾಳದಲ್ಲಿ, ಇದು ಏಕತಾಳದಲ್ಲಿ ಎತ್ಕೊಂಡ್ರೆ ಅಂದ್ರೆ ಹಿಂತಿರುಗಿ ನೋಡಬಾರ್ದು. ಹಾಗಾಗಿ ಮಕ್ಕಳು ಎಲ್ಲದಕ್ಕೂ ರೆಡಿ ಇರ್ಬೇಕು. ಒಂದಾಯ್ತು. ಇನ್ನೊಂದು ಕೂಡ, ಈಗ ಮಕ್ಕಳು ಈಗ ನಮ್ಮ ಸಂಘವನ್ನ ಬಿಟ್ಟು ಹೊರ ಸಂಘದಲ್ಲಿ ಎಲ್ಲೋ ಒಂದು ವೇಷ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಅವಾಗ ನಾನು ಸ್ಕ್ರಿಪ್ಟ್ ಬರ್ಕೊಟ್ಟಿದ್ದನ್ನೇ ಮಾತಾಡಬಾರ್ದು ಮಕ್ಕಳು. ಇನ್ನು ಅವನೇನೋ ಇನ್ನೇನೋ ಕ್ವಶನ್ ಕೇಳಿದ್ದ, ಇನ್ನೇನೋ ಒಂದು ಪ್ರತಿಕ್ರಿಯೆ ಆಯ್ತು, ಪ್ರಕ್ರಿಯೆ ಆಯ್ತು, ಅವಾಗ ಅದಕ್ಕೆ ಉತ್ತರ ಕೊಡುವಂತ ಸಾಮರ್ಥ್ಯ ಮಕ್ಕಳಲ್ಲಿ ಬೇಕು. ಸೊ ಹಾಗಾಗಿ ಎಂತ ಮಾಡ್ತೀವಿ, ಪೌರಾಣಿಕದ ಜೊತೆಗೆ ಸಾಮಾಜಿಕ ಇಂತಹ ಸ್ವಾಗ್ನಿ ಪೌರಾಣಿಕ ಪ್ರಸಂಗವೇ ನೂತನವಾದಂತಹ ಶೈಲಿ ಕೂಡ ನಾವು ಹೇಳ್ಕೊಡ್ತೀವಿ ಮಕ್ಕಳಿಗೆ. ಎಲ್ಲಿಯೂ ಧೃತಿ ಕಾಡಬಾರ್ದು ಮಕ್ಕಳು, ವೇದಿಕೆ ಹೋದ್ರ ಮೇಲೆ ಧೃತಿ ಕಾಡಬಾರ್ದು ಅನ್ನೋ ಕಾರಣಕ್ಕೆ. ಹೀಗೆ ಯಕ್ಷಗಾನ ಮಕ್ಕಳಿಗೆ ಕಲಿತ ನಮ್ ಜೊತೆ ಒಂದು ಸ್ವರ್ಣ ನೂಪುರ ಎನ್ನುವಂತ ಸಂಸ್ಥೆ ಉಡುಪಿ ಜಿಲ್ಲೆಯಲ್ಲಿ ಈಗ ಒಂದು ಮಕ್ಕಳ ಸಂಸ್ಥೆಯಾಗಿ ಹೊರಹೊಮ್ಮುತ್ತಿದೆ, ಪ್ರಸಿದ್ಧ ಮಕ್ಕಳ ಸಂಸ್ಥೆಯಾಗಿ ಹೊರಹೊಮ್ಮತಾ ಇದೆ.
0: ಭಾರಿ ಖುಷಿ, ಒಳ್ಳೇದಾಯ್ತು ಒಳ್ಳೇದಾಯ್ತು. ಆಕ್ಚುಲಿ ದೊಡ್ಡವ್ರನ್ನ ಹಾಕೊಂಡು ಮಾಡ್ಲಕ್ ನಾವು ಆಟ, ಆದ್ರೆ ಮಕ್ಕಳಿಗೆ ನೀವು ಹೆಜ್ಜೆ ಕಲ್ಸಿ ಆಮೇಲೆ
2: ಹೇಳ್ತಾ ಇದ್ರು ನಮ್ಮ ಇವರು ಅಮೃತೇಶ್ವರಿ ಮಠದ ಪ್ರಸಿದ್ಧ ಭಾಗವತರು ರಾಘವೇಂದ್ರ ಮಯರು, ಪ್ರಸಿದ್ಧ ಚಂಡವಾದಕರಾದ ರಾಧಾಕೃಷ್ಣ ಕುಂಜತ ಅವರು ಹೇಳ್ತಾರೆ, ದೊಡ್ಡವರಿಗೆ ಅವ್ರು ಹಿಂಗೀಗ್ ಮಾಡಿ ಅಂತ ಹೇಳ್ಬೋದು. ಅದೇ ಮಕ್ಕಳಿಗೆ ಒಂಥರ ಕಪ್ಪೆಗಳನ್ನು ತೂಕ ಮಾಡ್ದ ಹಂಗೆ, ಈಗ ಕಪ್ಪೆ ಒಂದು ತಂದು ತೂಕ ತಕ್ಕಡಿಯಲ್ಲಿ ಹಾಕಿದ್ರೆ ಮತ್ತೊಂದು ಹೆಕ್ಕೊಂಡು ಬಂದು ಹಾಕೋರೊಳಗೆ ಮತ್ತೆ ಇದು ಹಾರಿ ಹೋಗ್ತಾ ಇರತ್ತೆ. ಸೊ ಅದು ಚಾಲೆಂಜಿಂಗ್, ಅಷ್ಟೇ ಪೇಷನ್ಸ್ ಬೇಕು. ಸೊ ಹಾಗಾಗಿ ನಾವು ಶಾಲೆಯಲ್ಲಿ ಶಿಕ್ಷಕರಾದಕ್ಕೋಸ್ಕರ ಇದನ್ನ
0: ತಾಳ್ಮೆ ಹಂಗೆ ಬಂದಿರುತ್ತೆ.
2: ಒಳ್ಳೆ. ಅದಲ್ಲದೆ ರಂಗಭೂಮಿ ಕಲಾವಿದನು ಕೂಡ ಹೌದು ನಾನು, ಭೂಮಿಕಾ ಹಾರಾಡಿ ಅಂತ ಒಂದಿಷ್ಟು ರಂಗಭೂಮಿ ಕಲಾ ಪ್ರಕ್ರಿಯೆ ಅಥವಾ ನಾಟಕಗಳಲ್ಲಿ ಅಭಿನಯಿಸಿ ಅದರ ಒಂದು ನವರಸದ ಸಿದ್ಧತೆ ಕೂಡ ನನಗಿದೆ. ಮಕ್ಕಳಿಗೆ ಖಾಲಿ ಆ ಡೈಲಾಗ್ ಹೇಳೋದು ಮಾತ್ರ ಅಲ್ಲ, ಹಾವ ಭಾವನೆ ಬೇಕೇ ಬೇಕು. ಪ್ರಸಿದ್ಧ ಕಲಾವಿದರು ಇರ್ಬೋದು, ಕೆಲವೊಂದು ಮೇಳಗಳಲ್ಲಿ ಕೆಲವೊಂದು ಪಾತ್ರಗಳಿಗೆ ಹಾವಭಾವನೆ ಇರುವುದಿಲ್ಲ. ವೀರವೇಷ ಯಾವ ರೀತಿ ಬರಬೇಕು, ಹಾಸ್ಯ ಯಾವ ರೀತಿ ಮಾಡಬೇಕು, ಭಾವನೆ ಹೇಗಿರಬೇಕು, ಅಳುವಾಗ ನಗಡ್ತಾರೆ, ನಗಾಡುವಾಗ ಅಳುತ್ತಾರೆ. ಸೊ ಆ ಭಾವನೆಗಳನ್ನ ಮಕ್ಕಳಲ್ಲಿ ನಾವು ಇವಾಗಲೇ ಬಿಲ್ಟ್ ಮಾಡ್ತಾ ಇದ್ವಿ. ಸೊ ಅದು ನಮ್ಮ ರಾಮ್ ಶೆಟ್ಟಿ ಹಾರಾಡಿ ಅಂತ ಗುರುಗಳು, ರಂಗಭೂಮಿ ಗುರುಗಳು ಅವರಿಂದ ಕಲ್ತ್ಕೊಂಡು ಬಂದಿರ್ತೀವಿ. ಹಾಗೆ ರಂಗಭೂಮಿ ಜೊತೆಗೆ ಯಕ್ಷಗಾನ ಮಕ್ಕಳಿಗೆ ಕಲಿಸ್ತಾ ಹೋಗ್ತಾರೆ.
0: ನಿಮ್ಗೆ ಗುರುಗಳಾಗೋದಕ್ಕೆ ಸುಲಭ ಆಯ್ತು, ಮಕ್ಕಳಿಗೆ ಹೇಳಿಕೊಡು
2: ಕಲಿಸೋದಕ್ಕೆ ಸುಲಭ ಆಯ್ತು.
0: ಓಕೆ, ಈಗ ನಮ್ಮೊಟ್ಟಿಗೆ ಸನ್ನಿಧಿ ಇದೆ ವಾಡಿಗ ಅಲ್ಲ ಸನ್ನಿಧಿ. ಈಗ ಸ್ವರ್ಣ ನೂಪುರ ಯಕ್ಷಗಾನ ಕಲಾ ಮಂಡಳಿಗೆ ಸೇರಿದ ಮೇಲೆ ಯಾವತ್ ಸೇರಿದ್ ಯಾವ ವರ್ಷದಿಂದ? ನಾಲ್ಕು ವರ್ಷ
3: ಜೂನ್
0: ಲಾಸ್ಟ್ ಇಯರ್, ಒಂದ್ ವರ್ಷ ಆಯ್ತು. ಒಂದ್ ವರ್ಷ ಆಯ್ತು ಈಗ ಸನ್ನಿಧಿ. ಎಷ್ಟು ವೇಷ ಎಲ್ಲ ಮಾಡಿದ್ರು ಸನ್ನಿಧಿ?
3: ಸಿಕ್ಸ್
0: ವೇಷನ? ಆರ್ ವೇಷ ಆಯ್ತು. ಯಾವ್ದೆಲ್ಲ ವೇಷ, ಯಾವ್ದೆಲ್ಲ ಯಾಸ ಹಾಕಿದ್ದು?
3: ಮುನಿಪತ್ನಿ ಅದೆರಡ್ ಸತಿ ಮಾಡಿದ್ದೆ. ಮೀಟಿಕೆ ಸ್ತ್ರೀ ವೇಷ, ಬಾಲಗೋಪಾಲ, ಆಮೇಲೆ ಸ್ಕೂಲ್ ಫಂಕ್ಷನ್,
0: ಕಾಲೇಜ್ ಸ್ಕೂಲಲ್ಲಿ ಆನ್ವಲ್ ಡೇಗೆ, ವಾರ್ಷಿಕೋತ್ಸವಕ್ಕೆ. ಓಕೆ, ಈಗ ಇದೆಲ್ಲ ಹಾಕ್ರಿ ಅಲ್ಲ, ಈಗ ನೀವು ಇಷ್ಟೆಲ್ಲ ವೇಷ ಹಾಕ್ರಿ, ಇಲ್ಲಿ ಬಂದು ಹೆಜ್ಜೆ ಕಲ್ತಾ ಆಯ್ತಾ? ಆಯ್ತು. ಆ ಈ ಸ್ವರ್ಣ ನೂಪುರದಲ್ಲಿ ನೀವು ಕಲ್ತದ್ದು ಸ್ಟೇಜಿಗೆ ಹೋಗಿಗೆ ಹೆಂಗಾತಿದ್ದಿತ್ತು? ಸ್ಟೇಜಿಗೆ ಪ್ರದರ್ಶನ ಕೊಡುವತ್ತಿಗೆ ಟೆನ್ಷನ್, ಅವ್ಯೋ ಡೈಲಾಗ್ ಹೇಳಕ್ ಈಗ ನೆಕ್ಸ್ಟ್ ಅವ್ರು ಹೇಳತ್ತೀಗ ಅವ್ರ ಡೈಲಾಗು ನೀವು ಹೇಳ್ಕೊಂಡೆ ಶುರು ಮಾಡೋದಾ ಅಥವಾ ಹೆಂಗೆ ಯಾವ ತರ?
3: ಖುಷಿ ಆತಿತ್ತು. ಸ್ಟೇಜಿಗೆ ಹೋಗಿ ಪ್ರದರ್ಶನ ಕೊಟ್ರೆ ನಂದು ಅದು ಹೆಂಗಾತು ಅಂತ ಹೆದರಿಕೆನೂ ಇದ್ದಿತ್ತು. ಲೈಕ್ ಆತು
0: ನರ್ವಸ್ನೆಸ್ ಇದ್ದಿತ್ತ? ಎಷ್ಟು ದಿನ ತಯಾರಿಯಿಂದ ಕಾನ್ಫಿಡೆನ್ಸ್ ಬರ್ತಿತ್ತ? ಈಗ ಹೆಜ್ಜೆ ಫಸ್ಟ್ ಕಲ್ತಾಗ ಅವ್ರು ಹೇಳಿದ್ರು ಹೆಜ್ಜೆ ಕಲ್ತಿರೋದ್ರಿಂದ ನಮಗ್ ಸುಲಭ ಅಂತ ಹೇಳ್ಕೊಂಡ. ಫಸ್ಟ್ ಆಫ್ ಆಲ್ ನೀವೆಲ್ಲ ಆಟ ಕಾಂತ್ರಿಯ? ಯಾವ ಆಟ ಅಲ್ಲ, ಯಾವ ಮೇಳದ್ದು, ಯಾರ ಆಟ, ಯಾರ ಕಲಾವಿದ್ರು ಇಷ್ಟ, ಹೆಂಗೆ?
3: ಅಮೃತೇಶ್ವರ
0: ಮೇಳದೆ ಕಾಮ್ದ? ಓಕೆ. ಆ ಕಾಂಬತಿಗೆ ನೀವು ಈಗ ಯಕ್ಷಗಾನ ಕಲಿತ ಇಪ್ಪ ಮಕ್ಕಳಾಯ್ ವಿದ್ಯಾರ್ಥಿಗಳಾಯ್ ಪುಕೋಯಿ, ಅವ್ರು ಹೆಂಗೆ ಹೆಜ್ಜೆ ಹಾಕ್ತ್ರ, ಅವ್ರು ಹೆಂಗೆ ಸಂಭಾಷಣೆ ಮಾಡಿದ್ರು, ಇದೆಲ್ಲ ಕಾಂತ್ರಿಯ? ಇದನ್ನೆಲ್ಲ ಗಮನಿಸ್ತೀರ ನೀವು? ಓಕೆ. ಈಗ ಫಸ್ಟ್ ಮಾಡಿದ ಪ್ರಸಂಗ ಯಾವ್ದು ನೀವು ಯಕ್ಷಗಾನ ಇದ್ರಲ್ಲಿ ಸ್ವರ್ಣ ನೂಪುರದಲ್ಲಿ? ಓಕೆ, ಸ್ತ್ರೀ ವೇಷನೇ ಹಾಕದ. ಸುಲಭ ಅನ್ನಿಸ್ತಾ, ಕಂಫರ್ಟೇಬಲ್ ಅನ್ನಿಸ್ತಾ?
3: ಖುಷಿ ಮನ್ಸು ಪ್ರಾಕ್ಟೀಸ್ ಇದ್ದಿತ್ತು,
0: ಎರಡು ತಿಂಗಳು ಪ್ರಾಕ್ಟೀಸ್ ಮಾಡಿ ಪಿಟಿಕಾ ಸ್ತ್ರೀವೇಷ ಹಾಕಿದ್ದು. ಹೆಂಗ ಅನಸ್, ಎಷ್ಟೊತ್ತ ತನಕ ಕುಣಿಲಿಕ್ಕಿತ್ತು? ಅದು ಕುಣಿಲಿಕ್ಕೆ ಇತ್ತು. ಹಾ, ಎಷ್ಟೊತ್ತ ತನಕ ಇತ್ತು?
3: 10 minutes
0: ಅಷ್ಟೇ. ಅದನ್ ನಂತರ ಮತ್ತೆ ಯಾವ್ದಾದ್ರು ಸಂಭಾಷಣೆ ವೇಷ ಮಾಡಿದ್ರ ನೀವು? ಯಾವ್ದೆಲ್ಲ ಮಾಡಿದ್ರಿ?
3: ಮುನಿಪತ್ನಿ, ಪುರುಷ ವೇಷ
0: ಮಾಡಿದ್ರೆ ಅದ್ ಹೆಂಗ ಅನಿಸ್ತ ಅನುಭವ?
3: ಅದು ಪುರುಷ ವೇಷ ಖುಷಿ ಆಯ್ತು.
0: ಎಲ್ಲ ಖುಷಿ ಆಯ್ತು. ಪುರುಷ ವೇಷ ಮತ್ತು ಖುಷಿ ಆಯ್ತು. ಎಂತಕ್ಕೆ
3: ಪುರುಷ ವೇಷ ಕಿರೀಟ ಇದೆಲ್ಲ ಖುಷಿ ಆಯ್ತು.
0: ಯಾವ ವೇಷ ಅಂದ್ರೆ ಅದೊಂದು ವೇಷವೇ ಅಲ್ದಾ. ಮುನಿ ಪತ್ನಿ ಹಾಕಿದ್ರೆ ಸಿಂಪಲ್ ಆಗಿರುತ್ತೆ, ಅಂತದ್ದು ಇಲ್ಲ ಅಲ್ಲಿ ಕಾಂಬಕ್ಕೆ. ಸ್ತ್ರೀ ವೇಷ ಪಿಟಿಕ ಸ್ತ್ರೀ ವೇಷ ಸಂಭಾಷಣೆ ಅಂತ ಇಪ್ಪುದಿಲ್ಲ. ಬಟ್ ಇದು ಹಾಕಿದಾಗ ಒಂದು ಗಜ ಗಾಂಭೀರ್ಯ, ಗಜ ಅಲ್ಲ ರಾಜ ಗಾಂಭೀರ್ಯ ಅಂದ್ರೆ ಅದೊಂದು ಕಾಂಬಕ್ಕೊಂದ್ ಚಂದ ಅಲ್ದಾ. ನಾವ್ ಆಟಂದ್ ಕೂಡ ಕಾಂಬದ ಹಾಂಗಿನ ಯಾಸನೆ ಜಾಸ್ತಿ. ಸೊ ನಿಮ್ಗೆ ಅದು ಖುಷಿ ಆಯ್ತು. ಈ ಡೈಲಾಗ್ ಹೇಳ್ದಿತ್ತಲ್ಲ ಅದೆಷ್ಟು ಕಷ್ಟ ಅನ್ಸುತ್ತೆ ಅಂದ್ರೆ ಬಾಯ್ಪಾಠ ಮಾಡ್ಕೊಂಡ ಅರ್ಥ ಮಾಡ್ಕೊಂಡ. ಈಗ ಯಕ್ಷಗಾನದ ಸಂಭಾಷಣೆಗಳು ನಾಟಕ ಸಂಭಾಷಣೆಗಳ ತರ ಅಲ್ಲ, ಇನ್ನೊಂದ್ ಸ್ವಲ್ಪ ನೀವು ಜಾಸ್ತಿ ಅದ್ರೊಳಗೆ ಹೊಯ್ಕತ್ತ. ಅವ್ರಂದ್ ಹೇಳಿದಾಗ ಇನ್ನೊಂದ್ ಹೇಳುದು ಹೆಂಗಾಯ್ತಿತ್ತ? ಆ ತರ ಅವ್ರು ಹೇಳಿದ ಡೈಲಾಗಿಗೆ ನಿಮ್ದು ಬರ್ತಾಯ್ತಿತ್ತ ಅಥವಾ ಅಲ್ಲಿ ಕರೆಂಟ್ ಹೋಗ್ತಿದ್ದಿತ್ತ ಹೆಂಗಾತಿದ್ದಿತ್ತ?
3: ಕಲುಸುರಿ ತುಂಬಾ ಕಷ್ಟ ಆತಿದಿತ್ತು. ಅದು ಒಂದೊಂದ್ ವರ್ಡ್ಸ್ ಎಲ್ಲ ತುಂಬಾ ಕಷ್ಟ ಆತಿದಿತ್ತು. ಕಲ್ತಾದ್ಮೇಲೆ ತುಂಬಾ ಈಸಿ ಅನ್ಸ.
0: ಅದೇ ಈಸಿ ಹಂಗೆ ಹೇಳಿಬಿಡುದ. ಈಗ ನಿಮ್ ಗುರುಗಳು ಹೇಳಿದ್ರು ನಾವು ಮಕ್ಕಳಿಗೆ ಬರೀ ಡೈಲಾಗ್ ಹಿಂಗ್ ನಿಂತ್ಕ ಹೇಳುದಲ್ಲ, ಅದ್ರ ಒಟ್ಟಿಗೆ ಆ ನವರಸಗಳು ಬಪ್ಪದ ಅಂತಲ್ಲ, ಅದೆಲ್ಲ ಬರ್ತೀತ ಹೇಳುವತ್ತಿಗೆ? ಅದ್ರಲ್ಲಿ ಈಸಿಯಾಗಿ ನಿಮ್ಗೆ ಬಪ್ಪಕ್ ಶುರುವಾಯ್ತು ಅಂದ್ರೆ ಯಾವ ಭಾವ ಯಾವ್ದಕ್ಕೆ ಬೇಕಂಬುದು ಗೊತ್ತಾತಿದ್ದಿತ್ತು ಅಲ್ದಾ? ಸರಿ, ಓಕೆ ಸನ್ವಿ, ಈಗ ಎಷ್ಟು ವರ್ಷದಿಂದ ನೀವಿದ್ರಿ ಇದ್ರಲ್ಲಿ ಸ್ವರ್ಣನೂಪುರದಲ್ಲಿ?
3: ನಾನು 21ರಿಂದ.
0: ಸ್ಥಾಪನೆ ಆಪ್ ದಿನದಿಂದ ಸನ್ವಿ. ಸನ್ವಿ ಎಷ್ಟು ದೊಡ್ಡ ಎಷ್ಟು ಚಿಕ್ಕ ಮಗು?
3: ಒಳ್ಳೆ ಕ್ಲಾಸ್ ಅಥವಾ ಆರನೇ
0: ಕ್ಲಾಸ್. ಅಷ್ಟು ಎಷ್ಟು ಮಕ್ಕಳಿದ್ರು? 60 ಮಕ್ಕಳಿದ್ರಂದ್ರು ಅದ್ರಲ್ಲಿ ಸನ್ವಿ ಕೂಡ ಒಬ್ರು. ಹೆಂಗಿದ್ದೀತ ಅನುಭವ? ಹೆಂಗಿತ್ತು? ಎಷ್ಟು ತಿಂಗಳು ಕಲ್ತ್ರಿ ನೀವು ಹೆಜ್ಜೆಲ ಕಲ್ಲಕ್ಕೆ? ಎಷ್ಟು ತಿಂಗಳು ತಕೊಂಡ್ರಿ?
3: ಸ್ಟಾರ್ಟಿಂಗ್ ಕಷ್ಟ ಆತಿ ಇದು ಫುಲ್ಲು. ಕಡಿಕೆ ಅವ್ರು ಹೇಳಿಕೊಡುವಾಗೆಲ್ಲ ಒಂದ್ ಲಾಸ್ಟ್ ಅಷ್ಟೇ ಕಲಿತ್ ಫುಲ್ ಈಸಿ ಆಯ್ತು ಅದು ಕಲುವಾಗ.
0: ಓಕೆ, ಮೊದ್ಲು ಯಕ್ಷಗಾನ ಬಗ್ಗೆ ಆಸಕ್ತಿ ಇತ್ತ ಅಥವಾ ಅಪ್ಪ ಅಮ್ಮ ಇಲ್ಲ ಮಗ ಹೋಗಂದಲ್ಲಿ ಹಾಕದ?
3: ಅಮ್ಮ ಅಜ್ಜಿ ಎಲ್ಲ ಹಾಕದ್ಮೇಲೆ
0: ಹೋದ್ಮೇಲೆ ಎಂತ ಬಂದ್ ಖುಷಿ ಆಯ್ತು.
3: ಬಂದ ದಿವಸ ಒಂಚೂರು ಕಷ್ಟ ಆಯ್ತು ಸ್ಟಾರ್ಟಿಂಗ್ ದಿವಸ. ಕಡೆ ಖುಷಿ ಆಯ್ತು, ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಕಡೆಗೆ ಒಂದು ವ್ಯಾಲ್ಯೂ ಇತ್ತಲ್ಲ ಅದ್ರಲ್ಲಿ ಸಹ ಖುಷಿ ಆಯ್ತು. ಕಡೆ
0: ಹೆಂಗ್ ಯಾವ ಪ್ರಸಂಗ? ಸ್ವಹಾಗ್ನಿ ನಂದನವೇ ಫಸ್ಟ್? ಅದು
3: ಫಸ್ಟ್ ಸುಧನ್ವಾರ್ಜುನ.
0: ಸುಧನ್ವಾರ್ಜುನ, ಓಕೆ. ನಿಮ್ದು ಯಾವ ಪಾತ್ರ ಆಯ್ತು?
3: ಸುಧನ್ವ
0: ನೀವೇ?
3: ಮೂರ್ ಜನ ಇದ್ದಿತ್ತು ನಾವು.
0: ಮೂರ್ ಜನ ಇದ್ದಿದ್ರೆ ಬೇರೆ ಯಕ್ಷಗಾನದಲ್ಲಿ ಎಲ್ಲಾದ್ರೂ ಆಟದಲ್ಲಿ ಸುಧನ್ವನ್ ಕಂಡಿದ್ರೆ ಅದಕ್ಕಿಂತ ಮುಂಚೆ?
3: ಅದಕ್ಕಿಂತ ಮುಂಚೆ ಕಂಡಿಲ್ಲ, ಅದಾದ್ಮೇಲೆ ಕಂಡಿದ್ದೆ.
0: ನೀವು ಸುಧನ್ವ ಹಾಕಿದ್ಮೇಲೆ ನಿಮ್ಗೆ ಉಳಿದ ಸುಧನ್ವರು ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ರು. ಅವ್ರು ಹ್ಯಾಂಗ್ ಮಾಡ್ತಾರ, ಯಾವ್ದು ಲೈಕ್ ಆಯ್ತು, ಅವ್ರದ್ ಲೈಕ್ ಆಯ್ತು ಅನಿಸ್ತಾ ನಿಮ್ದು ಲೈಕ್
3: ಆಯ್ತು?
0: ಅವ್ರದ ಲೈಕ್ ಆಯ್ತಾ? ಯಾರು ಸುಧನ್ವನ್ ಕಂಡ್ರಿ?
3: ಅವ್ರ ಹೆಸರು ಗೊತ್ತಿಲ್ಲ.
0: ಸುರೇಶ್ ಕೋಟರ್ ಕಂಡ್ರೆ ಗೊತ್ತಿಲ್ಲ. ಕಂಡಿ ಸುಧನ್ವನ ಕಂಡಿ. ಓಕೆ, ಈ ನನ್ಗೆ ಯಕ್ಷಗಾನ ಕಾಂಬತಿಗೆ ಅನ್ಸುದ ಹೆಜ್ಜೆ ಹ್ಯಾಂಗು ನೀವು ಕಲ್ತಿರ್ತೀರಿ, ಹೆಜ್ಜೆ ಹಾಕ್ಬಹುದು. ಆದ್ರೆ ಯಕ್ಷಗಾನ ವೇಷಗಳ ಸಂಭಾಷಣೆ ಬಂದಾಗ ಆ ಎದುರಿನ ವೇಷಕ್ಕೆ ಸರಿಯಾದ ಉತ್ತರ ಕೊಡ್ಕಲೆ, ಇದೆಷ್ಟು ಕಷ್ಟ ಅನ್ಸ್ತು
3: ನಂಗದು. ಸ್ಟಾರ್ಟಿಂಗ್ ಅಲ್ಲಿ ಬೈಹಾಟ್ ಮಾಡೋ ಕಷ್ಟ ಆತಿ. ಸ್ಟಾರ್ಟಿಂಗ್ ಬೈಹಾಟೆ ಹೊಡೆದಿ ಇತ್ತಲ್ಲ, ಅದ ಅರ್ಥ ಮಾಡ್ಕೊಂಡ್ ಕಷ್ಟ ಆತಿ ಆ ವರ್ಡ್ಸ್ ಎಲ್ಲ. ಇವಾಗ ಸಲ ಕೇಂದ್ರ ಗುರುಗಳ ಹತ್ರ ಕೇಂದ್ರ ಡೌಟ್ ಕ್ಲಿಯರ್ ಮಾಡ್ಕೊಂಡು ಅದ ಅರ್ಥ ಆಗ್ತಿವ.
0: ನೀವೆಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ದಾ, ಕನ್ನಡ ಒಂಚೂ ಅರ್ಥ ಆಗುದು ಕಷ್ಟ ಅವೇ ಆತ. ಅದ್ರಲ್ಲೂ ಆ ಸಂಭಾಷಣೆಗಳು ನಿಮ್ಮ ಎದೆಯೊಳಗೆ ಇಳಿಕ ಮನಸ್ಸಲ್ಲ ಬರ್ಕ ಕೆಲವೊಂದ್ ಪದಗಳು, ಈಗ ಅದೆಲ್ಲ ಅರ್ಥ ಆಗ್ತಾ. ಈಗ ಎಷ್ಟೆಲ್ಲ ಕ್ಯಾರೆಕ್ಟರ್ಗಳು ಅಂದ್ರೆ ನೀವು ಮಾಡಿರೋ ಪ್ರಸಂಗದಲ್ಲಿ ಯಾವ್ದೆಲ್ಲ ಕ್ಯಾರೆಕ್ಟರ್ಗಳು ಈಗ ನಿಮ್ಗೆ ಗೊತ್ತಾಪಕ್ ಶುರು ಆಯ್ತು ಯಕ್ಷಗಾನದಿಂದ, ಸ್ವರ್ಣ ನೂಪುರದಿಂದ? ನೀವ್ ಯಕ್ಷಗಾನ ಮಾಡಿರೋದ್ರಿಂದ ಯಾವ್ದೆಲ್ಲ ಕ್ಯಾರೆಕ್ಟರ್ಗಳು ಯಾವ್ದೇ ತಗೊಳ್ಳಿ, ರಾಮ ಸೀತೆ ಯಾವ್ದೇ? ಈಗ ಅವ್ರು ಹೇಳಿ ಸುಧನ್ವ ಅರ್ಜುನ ಅಲ್ದಾ, ಇದಕ್ಕಿಂತ ಮುಂಚೆ ಸುಧನ್ವ ಯಾರು ಅರ್ಜುನ ಯಾರು ನಮ್ ತಮ್ಮ ಗೊತ್ತಿರ್ತಿರ್ಲಿಲ್ಲ ಅಲ್ದಾ. ಸ್ವಹಾಗ್ನಿ ನಂದನ ತಗೋಬಹುದು, ಯಾವ್ದೇ ಆದ್ರೂ ಯಾವ್ದೆಲ್ಲ ಗೊತ್ತಿಲ್ಲದ ವಿಷಯಗಳು ನಿಮ್ಗೆ ಗೊತ್ತಾಪ್ಪಕ್ಕಾಯ್ತಿದ್ರಿಂದ?
3: ಸುಮಾರೆಲ್ಲ ಗೊತ್ತಾಯ್ತು ಅಂದ್ರೆ ಹಳೆ ಕಾಲದ ಸ್ಟೋರಿ ಅದು ಕತೆ ಎಲ್ಲ

0: ಆಯ್ತಾ. ಆದ್ರೆ ನಾವ್ ಆಟ ಕಂಬತಿ ಎಂತಂದ್ರೆ ಅದೆಷ್ಟೋ ನಮ್ಗೆ ಗೊತ್ತಿಲ್ದಿದ್ದ ಅಲ್ಲಿ ಕಾಂಬತಿ ಗೊತ್ತದ. ಇದನ್ನ ಯಾವ ಪಿಕ್ಚರ್ಗೂ ತೋರಿಸುದಿಲ್ಲ, ಯಾವ ಸೀರಿಯಲ್ ಅಂಗೂ ತೋರಿಸುದಿಲ್ಲ, ಯಾವ ವೆಬ್ ಸೀರೀಸ್ ಅಲ್ಲೂ ಬರ್ತಿಲ್ಲ. ಇಂಥದನ್ನ ಕಾಣ್ಕ ನಾವ್ ಯಕ್ಷಗಾನವೇ ಕಾಣ್ಕ. ನೀವೇ ಆ ಯಕ್ಷಗಾನ ಪಾತ್ರಧಾರಿಗಳಾದಾಗ ಅದೆಷ್ಟೋ ವಿಷಯಗಳ ನಿಮ್ಗೆ ಗೊತ್ತಾದ. ಅದರೊಟ್ಟಿಗೆ ಮೌಲ್ಯಗಳು ಕೂಡ ಯಾವ್ದು ಸರಿ ಇದು
1: ಗೊತ್ತಾಯ್ತು.
0: ಎಂತ ಕಲ್ತ್ರಿ ನೀವು?
1: ಅದು ಪೇಶನ್ಸ್ ಬೇಕಲ್ಲಿ, ಮತ್ತೆ ನಾವ್ ಯಾವತ್ತು ಎಲ್ಲ ಗೊತ್ತಂತ ಹೇಳಿ ಇದ್ ಮಾಡುಕಿಲ್ಲ,
0: ಅಹಂಕಾರ
1: ಅಹಂಕಾರ ಇಲ್ಲ. ಮತ್ತೆ ನಾವೆಲ್ಲ ಕಲಿತಾ ಇತ್ತು ಯಕ್ಷಗಾನ ಹಂಗೆ.
0: ಆಯ್ತು, ಇಷ್ಟು ಕಲ್ತದ್ದ ನಿಮ್ಮ ಓದಿಗೆ ಎಷ್ಟು ಸಹಕಾರಿ ಆಯ್ತು
1: ಅಂದ್ರೆ?
0: ಈಗ ಹೇಳ್ತಾರೆ ಮಕ್ಕಳು ಎಕ್ಸ್ಟ್ರಾ ಕರಿಕ್ಯುಲರ್ ಹಾಪಕಾಗ ಅಂತೇಳಿ ಹೇಳ್ತಾರೆ. ಅಯ್ಯೋ ನನ್ ಮಗು ಅಂತ ಈಗ ನೈನ್ತ್ ಟೆಂತ್ ನಿಮ್ಗೆ?
1: ಫಸ್ಟ್ ಪಿ ಯು.
0: ಓಕೆ, ಟೆಂತ್ ಮುಗಿಸಿ ಹೋದ. ಈಗ ಓದಕ್ ಮಗು ಓದಕ್ ಬೇರೆ ಅಂತ ಹಾಪಕಾಗ, ಟೆಂತ್ ಅಂದ್ರಂತೂ ಪಿ ಯು ಅಂದ್ರಂತೂ ಆಚೆಚಿ ಕಾಮಕಾಗ ಅಂತ ಹೇಳ್ತಾರೆ. ಆದ್ರೆ ನಾನೇನ್ ನಂಬ್ತೀನಿ ಅಂದ್ರೆ ಯಾವ ಮಗು ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲಿ ಇರುತ್ತೋ ಒಳ್ಳೆ ರೀತಿಯಲ್ಲಿ
1: ಸ್ವಲ್ಪ ಓಪನ್ ಮೈಂಡ್ ಇರುತ್ತೆ ಅಲ್ಲಿ ಒಂದ್ ಸ್ವಲ್ಪ.
0: ಮತ್ತೇನಿರುತ್ತೆ,
1: ಫ್ರೀ ಅದ್ ನಮ್ಮ ಮೈಂಡ್. ಮತ್ತೆ ಪದೇ ಪದೇ ಓದಿದ್ರೆ ನಮ್ಗೆ ಅದೇ ಸ್ಟ್ರೆಸ್ ಇರತ್ ಫುಲ್ ಓದ್ಕ ಓದ್ಕ ಅಂತ. ಇದು ಒಂಚೂರು ಫ್ರೆಂಡ್ಸ್ ಒಟ್ಟಿಗೆಲ್ಲ ಒಟ್ಟಿಗೆ ಅಯ್ಯೋ ಒಂಚೂರು ಮೈಂಡ್ ಎಲ್ಲ ಫ್ರೀ ಅಯ್ಯೋ, ನಮ್ಗೆ ಅದ್ ಹೆಲ್ಪ್ ಆಯ್ತು.
0: ಹೆಲ್ಪ್ ಆಯ್ತು, ಆಮೇಲೆ ಫೋಕಸ್ ಜಾಸ್ತಿ ಆಯ್ತು,
1: ಫೋಕಸ್ ಜಾಸ್ತಿ,
0: ಕಾನ್ಸಂಟ್ರೇಷನ್ ಜಾಸ್ತಿ ಆಯ್ತು. ಮೊದ್ಲ ಹತ್ತು ಸಲ ಓದಕಿರತ್ತೆ ಪಾಠನ, ಈಗ ಎರಡ್ ಸಲ ಓದೋತಿ ಮಂಡೆಗೆ ಹತ್ತಿ ಕೂಕ ಅಂತ. ಹೌದಲ್ಲ, ಇದೆಲ್ಲ ಆಗ್ತಲ್ಲ. ಸೊ ಹಂಗಾಗಿ ಈ ಸ್ವರ್ಣ ನೂಪುರ ನಿಮ್ಗೆ ಓದಕ್ಕೂ ಹೆಲ್ಪ್ ಮಾಡಿತ್ತು, ಹೆಲ್ಪ್ ಮಾಡಿತ್ತು ಅಂತ. ಸೊ ಅಜ್ಜಿಗೂ ಅಮ್ಮಂಗೆಲ್ಲ ಥ್ಯಾಂಕ್ಸ್,
1: ಎಲ್ಲರಿಗೂ ಥ್ಯಾಂಕ್ಸ್
0: ಅಲ್ದಾ. ನಿಮ್ಮ ಗುರುಗಳಿಗೂ ಎಷ್ಟು ಎಷ್ಟು ಅಂಕ?
1: 5.84.
0: ಅಡ್ಡಿಲ್ಲ ಮಾಡತ್ತೆ, ವೆರಿ ಗುಡ್. ನಮ್ ಕಡೆಯಿಂದ ಜೋರ ಚಪ್ಪಾಳೆ ಕೇತಿಲ್ಲ, ಇಲ್ಲಿ ಹೊಡುಗಾದಿಲ್ಲ, ನಮ್ಮ ಮೈಕ್ ಇಟ್ಕೊಂಡಿತ್ತಲ್ಲ ಕೈಯಲ್ಲಿ. ಹಂಗಾಗಿ ಬಟ್ ಇದು ನಮ್ಮ ಯಕ್ಷಗಾನ ಅಥವಾ ನಾಟಕ ಅಂತ ಯಾವುದೇ ಲಲಿತ ಕಲೆಗಳನ್ನ ಕಲಿಯೋದ್ರಿಂದ ಅಪ್ ಅಡ್ವಾಂಟೇಜ್. ಓಕೆ, ಮುಂದೆ ಮೈಕ್ ಕೊಡಿ ನಮ್ಮ ಋತ್ವಿಕ್ ಅವರಿಗೆ. ಋತ್ವಿಕ್ ನಮಸ್ಕಾರ.
2: ನಮಸ್ಕಾರ.
0: ನಂಗೆ ಎಂತ ಪ್ರಶ್ನೆ ಕೇಂದ್ರ ಅಂತ ಆಗಿಂದ ಟೆನ್ಷನ್ ಮಾಡ್ಕಂತಿದ್ರ. ಸೊ ಎಷ್ಟನೇ ಕ್ಲಾಸ್?
2: ನಾವೀಗ ಟೆಂತ್.
0: ಈಗ ಟೆಂತ್? ವೆರಿ ಗುಡ್. ಈ ಟೆಂತ್ ಅಲ್ಲಿರೋ ಋತ್ವಿಕ್ಗೆ ಸ್ವರ್ಣ ನೂಪುರ ಎಷ್ಟು ವರ್ಷದಿಂದ ನಿಮ್ಮ ಜೊತೆ ಇದೆ, ನೀವ್ ಅದ್ರ ಜೊತೆ?
2: ಈಗ ಆಲ್ಮೋಸ್ಟ್ 1 ಇಯರ್ ಆತೆ ಬಂತು.
0: 1 ವರ್ಷ. ಸ್ವರ್ಣ ನೂಪುರಕ್ಕೆ ಎಂತ ಸೇರದ್ದ
2: ಅಂದ್ರೆ, ಈಗ ನಾವು ಕಲಾವಿದ ಅಂತ ಹೇಳ್ಬೋದು. ಅಂದ್ರೆ ಅಪ್ಪ ಕಾಂತೆ ಇರ್ತಾರೆ, ಅದ್ನೇ ಅವರಿಗೆ ಅದು ತುಂಬಾ ಇಷ್ಟವಾಗಿದ್ದು.
0: ಅಪ್ಪ ಎಂತ ಕಾಂಬದ
2: ಅಂದ್ರೆ ಯಕ್ಷಗಾನವೇ ಅವ್ರು ಕಾಂತೆ ಇರ್ತಾರ.
0: ಅಪ್ಪ ಹೇಗಳಿಗೆ ಯಕ್ಷಗಾನವೇ ಕಾಮ್ ಆಟವೇ ಕಾಮ್?
2: ಅವರೆಲ್ಲ ಇದ್ದು ನನ್ನ ಮತ್ತೆ ಅವರು ನಾನು ಹೊರತು
0: ಆಟಕ್ಕೆ. ಎಲ್ಲ ಆಟಾರು ನೀವಿಬ್ರಿದ್ರಿ. ಅಪ್ಪನ ಹೆಸರೆಂತ?
2: ರಾಮ್ಬಿಲವ್.
0: ಓಕೆ, ನೀವಿಬ್ರು ಎಲ್ಲ ಆಟಾರು, ಎಲ್ಲೆಲ್ಲ ಆಟಕ್ಕೆ ಹೋಯ್ರಿ ಕಮ್ಮ ಅದನ್ನ ಹೇಳಿ.
2: ನಮ್ಮ ಮನೆ ಹತ್ತು ಇದ್ದಲ್ಲ, ಹತ್ತು ಅಂದ್ರೆ ದೂರ ಇದ್ದಲ್ಲ ಆಗಲ್ಲ.
0: ಅಂದ್ರೆ ನಿಮ್ ಕೆಮಿಗೆ ಎಲ್ಲಿ ಚಂಡಿ ಶಬ್ದಕ್ಕೆ ಅಂತೂ ಅಲ್ಲಿ. ಯಾವ್ಯಾವ ಮೇಳದ್ದೆಲ್ಲ ಕಂಡಿರಿ?
2: ಈಗ ದೇವಿ ಅಂದ್ರೆ ಮೈಸೂರದ ದೇವಿ ಮಹಾತ್ಮೆ, ಅಮೃತೇಶ್ವರಿದು ಸುಮಾರು ಮೇಳ ಎಲ್ಲ ಕಂಡಿತ್ತು. ಲಕ್ಕೈಲ
0: ಅಪ್ಪಯ್ಯ ವೇಷ ಹಾಕ್ತಿದ್ರ ಮೊದ್ಲು? ಇಲ್ಲ, ಅಪ್ಪಯ್ಯ ಕಾಂಬುದಿಷ್ಟ
2: ಕಲವಿದ.
0: ಅಪ್ಪಯ್ಯನೇ ನಿಮ್ಮನ್ನ ಇಲ್ಲಿ ಸೇರಿಸಿದ?
2: ಇಲ್ಲ, ನಾನು ಇವನ್ ಜೊತೆ ಆಡ್ತಿದ್ದೆ ಮೊದ್ಲು.
0: ಇವ ಅಂದ್ರೆ ಅಗತ್ಸ್ಯನ್ ಜೊತೆ?
2: ಅವನು ಸೇರ್ತಿದ್ನ. ಒಂದ್ ದಿವಸ ನಂಗು ಒಂದ್ ಆಸಕ್ತಿ ಜಾಸ್ತಿ ಆದ್ರಿಂದ ಇವನ ಹತ್ರ ಕೇಳಿದೆ, ಸರ್ ಹತ್ರನು ಕೇಳಿದೆ, ಅಡ್ಡಿಲ್ಲ ಬಾ ಅಂದ್ರು. ನಾನೀಗ ಅದಲ್ಲೇ ಇದ್ದೆ.
0: ಬಂದು ಎಂತೆಲ್ಲ ಕಲ್ತ್ರಿ ಸ್ವರ್ಣನೂಪುರದಲ್ಲಿ? ಏನೆಲ್ಲ ಕಲ್ತಿದ್ದೀರಿ ಇಲ್ಲಿವರೆಗೆ?
2: ಸುಮಾರು ಅಂದ್ರೆ ಸುಮಾರು ಕಲ್ತಿದ್ದೆ.
0: ಎಂತಲ್ಲ ಸುಮಾರು ಅಂದ್ರೆ ನಮ್ ತೋರುದಿಲ್ಲ, ಹೇಳ್ಕಲೆ ಹೆಜ್ಜೆ ಬರುತ್ತೆ,
2: ಹೆಜ್ಜೆ ತಾಳ. ಈಗ ಇನ್ನು ಕಲಿತಿದ್ದೆ ಹೆಜ್ಜೆ ಇದ್ದಲ್ಲ, ಇನ್ನು ಮತ್ ಸುಮಾರು ಕಲಿಬೇಕಾಗಿದೆ.
0: ವೇಷ ಹಾಕೋಕೆ ಅವಕಾಶ ಸಿಕ್ತಾ?
2: ಸುಮಾರು ಸಿಕ್ಕಿದೆ.
0: ಎಂತಲ್ಲ ವೇಷ?
2: ಒಂದು ಹಾಸ್ಯ, 3 ಹಾಸ್ಯ ಸಿಕ್ಕಿತ್ತು.
0: ಹಾಸ್ಯ ಒಳ್ಳೆ ಹೊಡ್ಸ್ರೆ ಅಂತ ಅನ್ಸುತ್ತೆ ಈಗ ನಂಗೆ.
2: ಹಾಸ್ಯ
0: ಬೆಳೆಯುವ ಸಿರಿ ಮೊಳಕೆಯಲ್ಲಿ ಮತ್ತೆ
2: ಇಲ್ಲ ಅದಲ್ಲ, ಅಂದ್ರೆ ಕಿರಪಡೆದಲ್ಲ ಇತ್ತು.
0: ಕಿರಪಡೆ? ಮತ್ತೆ ನಿಮ್ಮನ್ ಹಾಸಿಗಾರ ಮಾಡದೆಂತಕ್ಕೆ? ಹಾಸಿಗಾರ ಮಾಡದೆಂತ
2: ಅಂದ್ರೆ ನಾವು ಮಾತಾಡುವ ಶೈಲಿ ಹಂಗಿರೀತಮ್ರ.
0: ಅದಕ್ಕೆ ಕುಂದಾಪುರ ಕನ್ನಡದಂಗೆ ಮಾತಾಡುದ? ಅಲ್ಲಿ
2: ನಾವ್ ಇಲ್ಲೇ ಇದ್ದದ್ದು.
0: ಅಲ್ಲ, ಹಾಸಿಗಾರ ಆದಾಗ ಕುಂದಾಪುರ ಕನ್ನಡದಲ್ಲಿ ಮಾತಾಡುದ?
2: ಅಡ್ಡಿಲ್ಲ, ಕುಂದಾಪುರ ಕನ್ನಡನು ಹೌದು. ಇಲ್ಲ
0: ಅಲ್ಲ, ಯಾವ್ದ್ ಲೈಕ್ ಆಗ್ತದೆ ನಿಮ್ಗೆ, ಯಾವ್ದು ಕಂಫರ್ಟೇಬಲ್? ಹಾಸಿಗಾರ ಆದ್ರೆ ಯಾವ ಭಾಷೆಯಲ್ಲಿ ಮಾತಾಡೋದು ಕಂಫರ್ಟೇಬಲ್ ಆಗ್ತ?
2: ಅಲ್ಲ ಅಂದ್ರೆ ಅವ್ರು ಯಾವ ತರ ಹೇಳ್ಬೋದು ನಮ್ ಇಷ್ಟ.
0: ಗುರುಗಳು ಹ್ಯಾಂಗ ಹೇಳ್ತಾರೆ ಹಂಗೆ. ಅಲ್ಲ, ಗುರುಗಳು ಹ್ಯಾಂಗ ಅಡ್ಡಿಲ್ಲ?
2: ಗುರುಗಳ ಅಡ್ಡಿಲ್ಲ.
0: ಯಾವ ತರ?
2: ಒಳ್ಳೆ ಹೇಳಿಕೊಡ್ತು, ನಾವು ಅವ್ರು ಹೇಳ್ದಂಗ ನಾವು ಕಲ್ತ್ಕಂತು. ಅವ್ರ ಅಂದ್ರೆ ದೋಸ ದಾರಿನ ನಾವು ಕಣ್ಕಂಡು ನಡೀತೀವಿ.
0: ಓ, ಒಳ್ಳೆ ಶಿಷ್ಯ. ಅಲ್ಲ, ಈಗ ಬೇರೆ ಬೇರೆ ಆಟ ಕಾಂಬತಿಗೆ ನಿಮ್ ಬೇರೆ ಬೇರೆ ಮೇಳದೆಲ್ಲ ಕಾಣ್ತಾರೆ, ನೀವು ಮತ್ತೆ ನಿಮ್ಮ ಅಪ್ಪ ಹೋಯಿ ಅಷ್ಟೊತ್ತಿಗೆ ನಂಗು ಹಂಗೆ ಕುಣಿ ಕಂಬಗತ್ತ?
2: ಮೊದ್ಲು ನಾನು ಅವ್ರ ಕುಣಿದ ಹ್ಯಾಂಗ್ ಕುಣಿತು ಅವ್ರ ಅಂದ್ರೆ ಈಗ ಕ್ಯೂರಿಯಾಸಿಟಿ ಅಂತ ಇತ್ತಲ್ಲ ಆತರ, ನೆಕ್ಸ್ಟ್ ಎಂತ ಆತೋ ಅದು ನೆಕ್ಸ್ಟ್ ಎಂತ ಆತಂತ ಕ್ಯೂರಿಯಾಸಿಟಿ ಇರತ್ತ. ಹಂಗಾಗಿ ಅವ್ರ ಇಡೀ ಮೇಳ ಅಂದ್ರೆ ಇಡೀ ಇದನ್ನ ಫುಲ್ ಕಣ್ಕಂಡ್ ಬಪ್ಪು
0: ಪೂರ ಆಟ. ನಿದ್ರಿ ಮಾಡುದೇ ಇಲ್ಲ, ನೆಕ್ಸ್ಟ್ ಡೇ ನಿದ್ರಿ. ಶಾಲಿಗೆ ಕಳಿ ಹಾಕು.
2: ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಈಗ ನಂಗೆ ಒಂದ್ ಸ್ವಲ್ಪ

0: ನಿದ್ದೆ ಬಂದಂಗ ಫಸ್ಟ್ ಫಸ್ಟ್ ನಿದ್ದೆ ಬತ್ತಿತ್ತ ಮನೆ ಹೊತ್ತಿತ್ತ, ಈಗ ಹಂಗಂತ ಇಲ್ಲ, ಅಭ್ಯಾಸ ಆಯ್ತಾ, ಫುಲ್ ನಿದ್ದೆ ಬಿಡು.
1: ಈಗ ನಿಮ್ದೇ ಆಟ ಅಪತಿಗೆ ಬೇರೊಂದು ನಿದ್ರೆ ಬಿಟ್ಕಾಂತ್ರ, ನಿಮ್ಮ ಆಟ ಅಪತಿಗೆ ಬೇರೊಂದು ನಿದ್ರೆ ಬಿಟ್ಕಾಂತ್ರ. ಈಗ ಹಾಸಿಗಾರ ಬಿಟ್ಟು ಕೆಲವೊಂದು ವೇಷಗಳನ್ನ ಹಾಕಿದ್ರೆ ಅದ್ರಲ್ಲಿ ಕೊಣದ್ ಮಾತ್ರ ಇದ್ದಿತ್ತ ಇಲ್ಲ ಡೈಲಾಗು ಇದ್ದ?
0: ಡೈಲಾಗು ಇತ್ತು, ಎರಡು ಇತ್ತು.
1: ಈಗ ಯಾವ್ದು ಇಷ್ಟ ಆತ, ಕೊಣದ್ ಇಷ್ಟ ಆತ ಡೈಲಾಗ್ ಜಾಸ್ತಿ ಇದ್ರೆ ಇಷ್ಟ ಆತ?
0: ಅದೆರಡು ಇಷ್ಟ ಆತ.
1: ಎರಡು ಇಷ್ಟ. ಈ ಡೈಲಾಗ್ ಕಲಿಯುವುದಲ್ಲ ಏನ್ ಕಷ್ಟ ಅನ್ಸುದಿಲ್ಲ?
0: ಇಲ್ಲ
1: ಇಲ್ಲ. ಅದಕ್ಕೋಸ್ಕರ ಒಂಚೂರು ಪುರಾಣದ ಕತೆಗೀತೆ ಎಲ್ಲ ಓದುದಿತ್ತ ಕೆಂಬುದಿತ್ತ? ಹಂಗಲ್ಲ, ಅಲ್ಲಿ ಗುರುಗಳ ಎಂತ ಸ್ಕ್ರಿಪ್ಟ್ ಕೊಡ್ತ್ರು ಅದನ್ನ ಕರೆಕ್ಟ್ ಕಲುವುದು, ಅಲ್ಲಿ ಹೋಯ್ ಅದನ್ನ ಹೇಳು ಅಲ್ದ.
0: ಅಂದ್ರೆ ಅದು ಮನ್ಸಿಂದ ವರ್ಕ್, ಇಲ್ಲಾಂದ್ರೆ ಆತಿಲ್ಲ.
1: ಕರೆಕ್ಟ್. ಡೈಲಾಗ್ ಬಾಯಿಂದ ಒಪ್ಪುದಲ್ಲ, ಮನ್ಸಿಂದ ವರ್ಕ್. ಗುರುಗಳು ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ರೆ
0: ಇಲ್ಲ.
1: ನೀವೇ ತಕೊಂಡದ? ಆಚಿನರು ಯಾರಾದ್ರೂ ತಪ್ಸಿಲ್ಲ ಡೈಲಾಗ?
0: ಇಲ್ಲ, ತಪ್ಸೋಕಾತಿಲ್ಲ.
1: ಅಲ್ಲ, ಅವರೆಲ್ಲಾರು ಯಾವ್ದೊಂದು ಡೈಲಾಗ್ ಹಿಂಗ್ ಬರ್ಕಪ್ಪ, ಇದ್ರ ನಂತರ ಅದು, ಅದ್ರ ನಂತರ ಇದ, ಒಂದ್ ಡೈಲಾಗ್ ಮಿಸ್ ಮಾಡ್ರಿ ಆಗ
0: ಕಂಟಿನ್ಯೂ ಮಾಡ್ತೇವೆ. ಅಂದ್ರೆ ಅದನ್ನ ಬಿಟ್ಟೆ ಅಂದ ಇಪ್ಕ ಪೂರ್ತಿ ಕಂಟಿನ್ಯೂ ಮಾಡ್ತೇವೆ ಹೋಯ್ಕ. ಅದನ್ನ ಬಿಟ್ಟರೆ ಅಂತ ಅಲ್ಲಿಂದ ಸ್ಟಾಪ್ ಮಾಡೋಕಿಲ್ಲ, ಕಂಟಿನ್ಯೂ ಹಾಕ್ತೇ ಹೋಯ್ಕ.
1: ಓಕೆ. ಋತ್ವಿಕಿಗೆ ಸ್ತ್ರೀ ವೇಷ ಕೊಟ್ರೆ ಹಾಕ್ತೀರಾ?
0: ಇಲ್ಲ, ಇನ್ನು ಮಾಡ್ಲಿಲ್ಲ.
1: ಸಿಕ್ರೆ ಗುರುಗಳು ಹೇಳ್ರೆ
0: ಮಾಡ್ಬೇಕು.
1: ನೋ ಪ್ರಾಬ್ಲಮ್, ರೆಡಿ ಇದ್ದೀರಿ. ನಿಮ್ಗೆ ಆಟ ಕಂಬತಿಗೆ ಯಾವ ವೇಷ ತುಂಬಾ ಇಷ್ಟ ಆಗ್ತದೆ?
0: ಅಂದ್ರೆ ಈಗ ದೇವಿ ಮೈಸೂರ ಅಂದ್ರೆ ರಾಜ ಎಲ್ಲ ಇರತ್ತಲ್ಲ,
1: ದೊಡ್ಡ ದೊಡ್ಡ ಜೀವದ,
0: ಆದ್ರೆ ನಮ್ಗೆ ಆತಿಲ್ಲ ಅಷ್ಟೇ.
1: ಗುಡ್ ಗುಡ್ ರತ್ವಿಕ್, ಲೈಕ್ ಮಾತಾಡ್ತೀನಿ, ವೆರಿ ಗುಡ್. ಈಗ ನಾವು ಅಗಸ್ತ್ಯ ಹತ್ರ ಕೆಂಬ. ಅಗಸ್ತ್ಯ ಅಪ್ಪಯ್ಯ ನಮಸ್ಕಾರ. ಆಟ ಅಂದ್ರೆ ತುಂಬಾ ಇಷ್ಟ ಅಂಬರ್ ನಿಮ್ಗೆ, ಅದಕ್ಕೋಸ್ಕರ ಅಪ್ಪಯ್ಯ ನಾನು ಹ್ಯಾಂಗೂ ನನ್ ಮಗ ಕಲಿಕಂತಳಿ ಹೇಳಿಯೇ ಸುವರ್ಣ ನೂಪುರ ಶುರು ಮಾಡದಮ್ರ ಅಡ್ಡಿಲ್ಲ ಮಾರ ಕಣಿ. ಅಪ್ಪಯ್ಯ ಒಂದ್ ಸಂಘವನ್ನೇ ಕಟ್ಬಿಟ್ರು ಮಕ್ಳಿಗೋಸ್ಕರ. ಸೊ ನಿಮ್ದು ಕೂಡ ಎಂತ 2021 ಅಂದ್ರೆ ಈಗ ಎಷ್ಟು ವರ್ಷ ಆಯ್ತ?
2: 4 ವರ್ಷ.
1: ಈಗ ಎಷ್ಟೇ ಕ್ಲಾಸ್?
2: 6th.
1: ಈಗ ಅಂದ್ರ 2ನೇ ಕ್ಲಾಸ್ಗೆ 20ಗೆ ಶುರು ಮಾಡ್ದ? ಹೌದಾ. ಸೊ 2ನೇ ಕ್ಲಾಸ್ಗೆ 20ಗೆ ಹೆಜ್ಜೆ ಹಾಕುದೆಲ್ಲ ಕಷ್ಟ ಆತಿಲ್ಲ ಸಣ್ಣ ಮಗಿಗೆ?
2: ಫಸ್ಟ್ ಫಸ್ಟ್ ಕಷ್ಟ ಆಗ್ತಿತ್ತು, ಆಮೇಲೆ ಹೋಗ್ತಾ ಹೋಗ್ತಾ ಈಜಿ ಆಗ್ತಾ ಬಂತು.
1: ಆ ಕಡೆಗೆ ಅಪ್ಪ ಎಂತ ಶುರು ಮಾಡ್ರ ಮಗ ಆಯ್ತಾ ಅಥವಾ ಖುಷಿ ಆಯ್ತಾ?
2: ಖುಷಿ ಆಯ್ತು.
1: ಯಾಕೆ ಆಟ ಅಷ್ಟೊಂದು ಆಸಕ್ತಿ ಅನಿಸ್ತು?
2: ಅಂದ್ರೆ ಪಪ್ಪ ಮಾಡ್ತಿದ್ರ, ಆದ್ಮೇಲೆ ಅವ್ರ ಪಪ್ಪ ಮಾಡ್ತಿದ್ರ, ಅವ್ರ ಪಪ್ಪನೂ ಮಾಡ್ತಿದ್ರ, ಹಾಗಾಗಿ ನಂಗೂ ಇಂಟ್ರೆಸ್ಟ್ ಬಂತು.
1: ರಕ್ತದಲ್ಲೇ ಬಂದಿತ್ತು ಅಲ್ಲ. ಎಂತೆಲ್ಲ ವೇಷ ಹಾಕಿದ್ರಿ ಇಲ್ಲಿ ತನಕ?
2: ಸುಮಾರು ಹಾಕಿದೆ.
1: ಸುಮಾರು ಅಂದ್ರೆ ಎಷ್ಟಪ್ಪ?
2: ಒಂದು 10, 9, 8.
1: ಯಾವ್ದೆಲ್ಲ ವೇಷ ನೆನ್ಪಿದ್ದು ನಿಮ್ಗೆ ಇಷ್ಟ ಆದದ್ದ? ಇದು ನಂಗೆ ಇನ್ನೊಂದ್ಸಲ ಸಿಕ್ಕರು ಒಳ್ಳೇದಂತ ಹೇಳುದ?
2: ಸ್ಕಂದ, ವೃಷಸೇನ, ಸುದರ್ಶನ, ಕೃಷ್ಣ, ಸುಮಾರು ಹಾಕಿದೆ.
1: ಕೃಷ್ಣ ಲೈಕ್ ಅತ್ತ? ಯಾವ್ದು ಕೃಷ್ಣ ಸಿಕ್ಕರೆ ಒಳ್ಳೆ ಅಥವಾ ಸುದರ್ಶನ ಸಿಕ್ಕರೆ ಒಳ್ಳೆ?
2: ಯಾವ ಸಿಕ್ಕರು ಒಳ್ಳೆ?
1: ಯಾವ್ದಾರು ಅಡ್ಡಿಲ್ಲ. ಹಸಿಗಾರ ಅಡ್ಡಿಲ್ಲ, ಶ್ರೀವೇಶ
2: ಅಡ್ಡಿಲ್ಲ.
1: ಎಂತ ಕೊಟ್ರು ಸರಿ, ಸರಿ
2: ಎಂತ ಕೊಟ್ರು ಮಾಡ್ಬೇಕು. ನಾವು
1: ಮಾಡ್ಬೇಕು. ಅದೇ ನೀವು ಸಣ್ಣ ಮಕ್ಕಳಲ್ಲ, ಸಣ್ಣವರಲ್ಲ, ಪುಟ್ಟ ಪುಟ್ಟ ಬಾಲರಲ್ಲ. ಅದಕ್ಕೆ ನಿಮ್ಗೆ ನಮ್ಗೆ ಯಾವಾಗ್ಲೂ ಅನ್ಸೋದು, ಈಗ ದೊಡ್ಡವರಿಗಾದ್ರೂ ಹ್ಯಾಂಗೊಂದು ಸಂಭಾಷಣೆ ಎಲ್ಲ ಮ್ಯಾನೇಜ್ ಮಾಡ್ಕೊ ಹೋತ್ರ, ನಿಮ್ಗಲ್ಲ ಆಚೆಚಿಗಾತಿಲ್ಲ ಬಾಯಿ ಹೊಯ್ಡುದು, ನೆನ್ಪು ಅಪ್ಪದ
2: ನೆನ್ಪು ಹೋಗುತ್ತ, ಆದ್ರೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ.
1: ನೆನ್ಪು ಆರು ನೀವು ಕಂಟಿನ್ಯೂ ಮಾಡ್ಕೋ ಹಾತ್ರೆ. ಓಕೆ. ಗುರುಗಳು ತುಂಬಾ ಸ್ಟ್ರಿಕ್ಟ್ ಇದ್ದಾರಾ ನಿಮ್ ಜೊತೆಗೆ? ತುಂಬಾ ಸ್ಟ್ರಿಕ್ಟ್ ಇದ್ದಾರಾ ಕಲಿಯೋತ್ತಿಗೆ ಅಲ್ಲ? ಕಲ್ತಾದ್ಮೇಲೆ
2: ಕಲ್ತ ಹಂಗಿಲ್ಲ, ಕಲಿಬೇಕು, ಇವ್ರು ಕಲಿಬೇಕು ಹಂಗೆ
1: ಹಂಗೆ. ಈಗ ಒಂದು ಪ್ರಸಂಗ ಮಾಡೋಕಿರುತ್ತೆ, ಮಾಡೋಕ್ ಆಪತ್ತಿಗೆ, ಶುರು ಆಪತ್ತಿಗೆ, ಪ್ರಥಮ ಪ್ರದರ್ಶನ ಆಪತ್ತಿಗೆ ತುಂಬಾ ಟೆನ್ಷನ್ ಆತ ಅಥವಾ ತುಂಬಾ ಎಕ್ಸೈಟ್ಮೆಂಟ್ ಆತ?
2: ಅಂದ್ರೆ ಹೆಂಗಾಗತ್ತೋ ಹಂಗಿರತ್.
1: ನಿಮ್ಗೂ ಹಂಗಲ್ಲ ಯತಿ ಅತ್ತ? ಓ, ಹೆಂಗಾಗುತ್ತೋ ಅಂತಲ್ಲ ಅನ್ಸುತ್ತೆ. ಕಡೆಗೆ ಎಲ್ಲ ಆದ್ಮೇಲೆ ಹೆಂಗ ಅನ್ಸುತ್ತೆ? ಎಲ್ಲ ಆದ್ಮೇಲೆ
2: ಹೆಂಗ್ ಮಾಡ್ದೆ ಅನ್ಕೊಂಡು.
1: ಸ್ವಾಗ್ನಿ ನಂದನದಲ್ಲಿ ಎಂತ ಪಾತ್ರ ಇದ್ದಿತ್ತ?
2: ಸ್ಕಂದ.
1: ಸ್ಕಂದ. ಈಗ 9 ಪ್ರದರ್ಶನ ಆಯ್ತಂಬ್ರ, ಅದೆಲ್ಲ ನೀವು ಒಂದೊಂದ್ಸಲ ಮಾಡ್ದಂಗು ಹೆಂಗ ಹೆಂಗ ಅನಿಸ್ತಿದ್ದೀತ?
2: ಈಗ ಫಸ್ಟ್ ಮಾಡಿದಾಗ ಹೆಂಗ ಆಯ್ತು ಏನೋ, ಆದ್ಮೇಲೆ ಒಳ್ಳೆ ಆಗ್ತಾ ಬಂತು.
1: ಒಳ್ಳೆ ಆತ ಬಂತು, ಮತ್ ಮತ್ ಬೆಟರ್ ಆತ ಹೊತ್ತು ಅಂದ್ರೆ ನೀವ್ ಅದ್ರ ಕಾನ್ಸಂಟ್ರೇಟ್ ಮಾಡ್ತೀರಿ. ಇನ್ನು ನಾನ್ ಲೈಕ್ ಮಾಡ್ಕ ಲೈಕ್ ಮಾಡ್ಕ ಲೈಕ್ ಮಾಡ್ಕಂತ ಅಮ್ಮನ ಹತ್ರ ಕೇಂದಿತ್ತ ನಂದ್ ಹೆಂಗಾಯ್ತಮ್ಮ ಹೆಂಗಾಯ್ತಪ್ಪ ಅಂತ ಎಂತಂದ್ರ ಅವರೆಲ್ಲ?
2: ಒಳ್ಳಾಯ್ತು ಒಳ್ಳಾಯ್ತಂತ.
1: ಒಳ್ಳಾಯ್ತಂದ್ರ? ಓಕೆ. ಸೊ 60 ಜನ ಇದ್ದದ್ದು ನಿಮ್ಮ ಟೀಮ್ ಅದು ಸುವರ್ಣ ನೂಪುರ. ಈಗ ಉಳಿದ ಗೆಳೆಯರಲ್ಲ ಎಲ್ಲಿದ್ರು ಈಗ?
2: ಅವ್ರು ಬರ್ತಿದ್ರ.
1: ಬರ್ತಿದ್ರ? ಸೊ ಖುಷಿ ಇದೆ. ಈ ಕ್ಲಾಸಿಗೂ ಹಾಪುದು, ಎಕ್ಸಾಮ್ ಟೈಮು, ಯಕ್ಷಗಾನ ಇದನ್ನೆಲ್ಲ ಹ್ಯಾಂಗ್ ಮ್ಯಾನೇಜ್ ಮಾಡುದು?
2: ಅಂದ್ರೆ ಎಕ್ಸಾಮ್ ಇರುವತ್ತಿಗೆ ಇರ್ತಿರ್ಲಿಲ್ಲ ಟ್ರಯಲ್ ಎಲ್ಲ, ಆಗಾಗ ಎಕ್ಸಾಮ್ ಇದ್ರೂ ಓದ್ಕೊಳ್ಬೇಕು.
1: ಓದ್ಬೇಕು. ಎಕ್ಸಾಮ್ ಇಲ್ಲಾಂದ್ರೆ?
2: ಎಕ್ಸಾಮ್ ಇಲ್ಲಾಂದ್ರೆ ಓದ್ಬೇಕು, ಅಲ್ಲಿ ಸ್ವಲ್ಪ ಯಕ್ಷಗಾನದ್ದು ಕಾನ್ಸಂಟ್ರೇಟ್ ಕೊಡ್ಬೇಕು.
1: ಒಳ್ಳೆ ಹುಡುಗ ಮಾರ, ಎಕ್ಸಾಮ್ ಇಲ್ದಿರು ಓದ್ಬೇಕು ಅಂತ ಹೇಳಿದ್ದು, ಜೊತೆಗೆ ಆಟ ಕೂಡ ಒಳ್ಳೇದಾಯ್ತು ಅಗಸ್ತೆ. ಥ್ಯಾಂಕ್ ಯು. ಗಣೇಶ್ ಗುನ್ಗಾ ಅವರೇ, ನೀವು ಇಷ್ಟು ಮಕ್ಕಳೆಲ್ಲ ಹಾಕೊಂಡು ಆ ಮಕ್ಕಳಿಗೊಂದು ಟ್ರೈನಿಂಗ್ ಕೊಡ್ಸ್ಕೊಂಡು ಆ ಮಕ್ಕಳಿಗೊಂದು ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಅದೇ ನಾನು ಇದೆಲ್ಲ ಮಾಡ್ಕಂದ್ರೆ ಇದು ಮನಿ ವಿಟಮಿನ್ ಎಂ ಎಲ್ಲ ಬೇಕಲ್ಲ, ಹೆಂಗ್ ಮ್ಯಾನೇಜ್ ಮಾಡ್ತೀರಿ ನೀವು ಅದನ್ನೆಲ್ಲ?
3: ಅದು ಹೇಳಿ ಕಷ್ಟ ಮೇಡಮ್. ನಾನು ಯಾವ ಮಕ್ಕಳ ಹತ್ರ ಹಣ ಕೇಳಲಿಲ್ಲ, ಒಂದ್ ಕಾರ್ಯಕ್ರಮ ಯಾವ ಮಕ್ಕಳ ಹತ್ರ ಹಣ ಕೇಳಲಿಲ್ಲ, ಏನಿರ್ಲಿ
1: ಉಚಿತ,
3: ಉಚಿತ
1: ತರಬೇತಿ ಎಲ್ಲದೂ ಉಚಿತ. ಕಾಸ್ಟ್ಯೂಮ್ ಎಲ್ಲ ಬೇಕಲ್ಲ ಮಾರ್ರೆ, ಅದನ್ನ ಹೆಂಗ್ ಮಾಡ್ತೀರಿ ನೀವು?
3: ಅದೇ ನನ್ನ ಹತ್ರ ಒಂದು ನನ್ನ ಫ್ರೆಂಡ್ ಸರ್ಕಲ್ ಇದ್ದಾರೆ, ನಂದೇ ಒಂದು ಆದಷ್ಟು ಅವ್ರ ಹತ್ರ ತಗೊಂಡು ಮಾತ್ರ ಕಾರ್ಯಕ್ರಮ ಮಾಡೋದು, ಬಿಟ್ರೆ ಮತ್ತೆ ಹೊರಗಡೆ ಎಲ್ಲೂ ಕೇಳೋದಿಲ್ಲ.
1: ಇಲ್ಲ
3: ಇರಲಿಲ್ಲ,
1: ಅಷ್ಟಲ್ಲೇ ನೀವು ಮ್ಯಾನೇಜ್ ಮಾಡೋದು. ಮಕ್ಕಳಿಂದ, ಮಕ್ಕಳ ಪೇರೆಂಟ್ಸ್ ಇಂದ ಯಾರಿಂದನೂ ತಗೊಳ್ಳಲ್ಲ ನೀವು. ವರ್ಷಕ್ಕೊಂದಿಷ್ಟು ಆಟ ಮಾಡ್ತೀರಿ ಮಕ್ಕಳಿಂದ?
3: ಅದೇ ವರ್ಷಕ್ಕೆ 5-6 ಆಟ ಆಗುತ್ತೆ ಮೇಡಮ್.
1: 5-6 ಆಟ ಸೇಮ್ ಪ್ರಸಂಗನ ಬೇರೆ ಬೇರೆ
3: ಬೇರೆ ಬೇರೆ ಬೇರೆ ಬೇರೆ
1: 6 ಆಟ ಎಲ್ಲೆಲ್ಲೆಲ್ಲ ಮಾಡ್ತೀರಿ ನೀವು? ಅಂದ್ರೆ ಗಣೇಶೋತ್ಸವ,
3: ಗಣೇಶೋತ್ಸವ ಅಥವಾ ಯಾವ್ದೊಂದು, ಈಗ ನಿಮ್ದು ಇಲ್ಲಿ ಹಬ್ಬ ಗೆಂಡಲ್ ಆಗತ್ತಲ್ಲ ಮೇಡಮ್, ಆ ಟೈಮಲ್ಲಿ ಅಯ್ಯಪ್ಪ ಸ್ವಾಮಿ ಆ ಟೈಮಲ್ಲಿ ಮಾಡ್ತೀವಿ.
1: ಓಕೆ, ಅಲ್ಲೆಲ್ಲ ನೀವು ಮಾಡ್ತೀರಿ?
3: ಅಲ್ಲೆಲ್ಲ ನಮ್ಗೆ ಅವರು ಪೇಮೆಂಟ್ ಕೊಡ್ತಾರೆ, ಅಂದ್ರೆ ವೇಷಕ್ಕೆ ಹಿಮ್ಮೆಳಕ್ಕೆಲ್ಲ ಪೇಮೆಂಟ್ ಕೊಡ್ತಾರೆ ಮೇಡಮ್.
1: ಸೋದೋ ಸ್ವಲ್ಪ ಅಲ್ಲಿ
3: ಮ್ಯಾನೇಜ್ ಆಗುತ್ತೆ.
1: ಓಕೆ, ಗುರುಗಳಿಗೆ ಒಂಚೂರು ಕೊಡಿ. ಗುರುಗಳೀಗ ಇದು ಪ್ರಸಂಗನೆಲ್ಲ ಹ್ಯಾಂಗ್ ಡಿಸೈಡ್ ಮಾಡ್ತೀರಿ ನೀವು? ಮಕ್ಕಳೇ ಇರೋದ್ರಿಂದ ನೀವು ಇನ್ನಷ್ಟು ಸೂಕ್ಷ್ಮವಾಗಿ ಕೆಲವೊಂದನ್ನ ಅಬ್ಸರ್ವ್ ಮಾಡಿ ಡಿಸೈಡ್ ಮಾಡ್ಕತ್ತದೆಲ್ಲ ಹ್ಯಾಂಗ್ ಮಾಡ್ತೀರಿ ನೀವು?
4: ಅದೇ ಮಕ್ಕಳನ್ನ ನೋಡ್ಕೊಂಡು ಒಂದೀಗ ಒಂದು ಹುಡುಗ ಅವನ ವಾಯ್ಸ್ ಹೇಗಿರುತ್ತೆ, ಆಮೇಲೆ ಅವನ ಕುಣಿತ ಹೇಗಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿ ವೇಷ ಹಂಚುತ್ತೀವಿ. ವೇಷ ಅಂದ್ರೆ ಈಗ ಯಾವ ವೇಷ ಹಂಚಬಹುದು ಅಂತ ಡಿಸೈಡ್ ಮಾಡಿ, ಯಾವ ವೇಷಗಳು ಬರುತ್ತೆ, ಯಾವ ಪ್ರಸಂಗ ಆಗುತ್ತೆ, ಆ ವೇಷ ಬರುವಂತ ಪ್ರಸಂಗಗಳು ಯಾವುದು, ಹಾಗಾಗಿ ಅಂತ ಪ್ರಸಂಗಗಳನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಮಕ್ಕಳಿಗಾಗಿ ಸಂಭಾಷಣೆ ಸ್ವಲ್ಪ ಕಡಿಮೆ ಇರುವಂತದ್ದು, ಮತ್ತೆ ಸ್ವಲ್ಪ ಚುರುಕಿರುವಂತ ಪ್ರಸಂಗಗಳು ಮಕ್ಕಳಿಗೆ, ಮತ್ತೆ ಸ್ವಲ್ಪ ರಾಕ್ಷಸರಿರುವಂತ ಪ್ರಸಂಗಗಳು ಯಾವ್ದಾದ್ರು ಇದ್ರೆ ಅಂತ ಪ್ರಸಂಗಗಳು ಆಯ್ಕೆ ಮಾಡಿ ಮಕ್ಕಳಿಗೆ ಹೇಳಿಕೊಡ್ತೀವಿ.
1: ಮಕ್ಕಳ ಯಕ್ಷಗಾನ ಅಂದ್ರೆ ಒಂದ್ ಎಷ್ಟು ಗಂಟೆ ಇರುತ್ತೆ?
4: ಮಕ್ಕಳಿಗೆ 3 ತಾಸು ಮಾಡಬಹುದು, 2.5 3 ಒಳಗಡೆ.
1: ನೀವು ಇಷ್ಟು ಮಾಡಿರೋ ಪ್ರದರ್ಶನಗಳಲ್ಲಿ ನಿಮಗ್ ತುಂಬಾ ಖುಷಿ ಕೊಟ್ಟದ್ದು ಯಾವ್ದು?
4: ನಿರ್ದೇಶಕನಾಗಿ ಎಲ್ಲಾ ಆಟವು ಅತ್ಯುತ್ತಮವಾಗಿ ಮೂಡ್ ಬಂದಿದೆ, ಅದರಲ್ಲೂ ಕೂಡ ವೃಷಸೇನೆ ಎನ್ನುವಂಥದ್ದು, ಯಾಕಂತ ಹೇಳಿದ್ರೆ ಅದು ಸಂಪ್ರದಾಯ ಬದ್ಧವಾಗಿ ಹೇಳಿಕೊಟ್ಟಿರುವಂತದ್ದು ಮಕ್ಕಳಿಗೆ. ಅಂತ ಸಾಂಪ್ರದಾಯಿಕ ಪ್ರಸಂಗಗಳಾಗಿರ್ಬೋದು ವೃಷಸೇನ ಅದ್ಭುತವಾಗಿ ಮಾಡಿದ್ದಾರೆ. ಒಂದೇ ಪ್ರಥಮ ಪ್ರಯೋಗದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಪ್ರಥಮ ಪ್ರಯೋಗದಲ್ಲಿ ವೃಷಸೇನ ಕಾಳಗ ಅಂತ.
1: ಸೊ ಇದೆಲ್ಲ ನಿಮ್ ಖುಷಿ ಕೊಟ್ಟಿತ್ತು. ಮಕ್ಕಳನ್ನ ಹಾಕೊಂಡು ಒಂದು ಮೇಳ ನಡೆಸೋದು ಅಥವಾ ಮೇಳ ಹೇಳೋದು, ಮೇಳದಲ್ಲಿ ಹೇಳ್ಕೊಡೋದು, ಎಷ್ಟು ಸವಾಲು ಅದು?
4: ತುಂಬಾ ಸವಾಲು ಮೇಡಮ್, ಯಾಕಂತ ಹೇಳಿದ್ರೆ ಮಕ್ಕಳದ ಎಕ್ಸಾಮ್ ಟೈಮು ನೋಡ್ಕೊಳ್ಬೇಕು ಮಕ್ಕಳಿಗೆ ಅಂತ ಹೇಳಿದ್ರೆ. ಈಗ ದೊಡ್ಡರಿಗಾದ್ರೆ ಇಂಥ ಟೈಮಿಗೆ ಫಿಕ್ಸ್ ಮಾಡಿ ಅಂತ ಹೇಳ್ಬೋದು, ಮಕ್ಕಳಿಗೆ ಆ ಟೈಮಲ್ಲಿ ನಾವು ಇರಬೇಕಾಗತ್ತೆ. ಈಗ 4 ಗಂಟೆ ಆದ್ರ ಮೇಲೆ 4 ಗಂಟೆಗೆ ಮಕ್ಕಳಿಗೆ ನಾವು ಇರಬೇಕಾಗತ್ತೆ. ದೊಡ್ಡರಿಗಾದ್ರೆ ಇವತ್ತಾಗೋದಿಲ್ಲ ಮಾರೆ ನಾಳೆ ಮಾಡು ಅಂತ ಹೇಳ್ಬೋದು, ಮಕ್ಕಳಿಗಾದ್ರೆ ಆ ಟೈಮಲ್ಲಿ ಇರಲೇಬೇಕಾಗತ್ತೆ. ಮಕ್ಕಳಿಗೆ ಬೈ ಹಾರ್ಟ್ ಮಾಡಿಸ್ಬೇಕು, ಆ ಸನ್ನಿವೇಶಗಳನ್ನ ಅರ್ಥ ಮಾಡಿಸ್ಕೊಳ್ಬೇಕು. ಮತ್ತೆ ಮಕ್ಕಳ ಜೊತೆ ಪೇರೆಂಟ್ ಬಂದಾಗಲೂ ಕೂಡ ಕೆಲವು ಪೇರೆಂಟ್ ಇರ್ತಾರೆ, ಯಾಕಂತೇಳಿದ್ರೆ ನನ್ನ ಮಗುವಿಗೆ ಸಣ್ಣದಾಯ್ತು ವೇಷ ಕೊಟ್ಟಿದ್ದು ಅಂತ, ಅದು ಅಂತ ಸವಾಲುಗಳನ್ನ ನಾವು ಎದುರುಕೊಳ್ಬೇಕಾಗತ್ತೆ.
1: ಇದು ಭಾರಿ
4: ಭಾರಿ ಕಷ್ಟ, ಯಾಕಂತೇಳಿದ್ರೆ ಹೆಜ್ಜೆನೆ ಕಲಿದೇ ಇರುವಂತ ಮಕ್ಕಳು ವೇದಿಕೆಗೆ ಹೋದಾಗ ಒಂದೆಲ್ಲ ಒಂದು ನೃತ್ಯ ಅಭ್ಯಾಸ ಅಥವಾ ನೃತ್ಯ ಶೋ ಮಾಡ್ಕೊಂಡು ಬಂದಿರ್ತಾರೆ ಯಕ್ಷಗಾನ ಅಂತ, ಅಂತ ಮಕ್ಕಳ ಪೇರೆಂಟ್ ಅಂತ ಮಾಡ್ತಾರೆ ಅಂತ ಹೇಳಿ, ನನ್ನ ಮಗು ಅಂತ ವೇಷ ಮಾಡಿತ್ತು, ಅಷ್ಟು ಚೆನ್ನಾಗಿ ಕೊಂಡ್ಕೊಂಡು ಬಂದಿತ್ತು, ವೇಷ ನೀವು ಚಿಕ್ಕದಾಯ್ತು ಕೊಟ್ಟದಂತ. ನಮ್ಮ ಗುರುಗಳು ಹೇಳಿಕೊಟ್ಟಿದ್ದು ಪ್ರತಿಭೆಗೆ ಯಾವತ್ತೂ ಕುಂದು ಬರಬಾರ್ದು, ಎಲ್ಲಿ ಪ್ರತಿಭೆ ಇದೆ ಅಲ್ಲಿ ವೇಷ ಕೊಡಬೇಕು, ನಮ್ಮ ಗುರುಗಳು ಹೇಳಿಕೊಟ್ಟಿದ್ದು ಪ್ರಸಾದ್ ಕುಮಾರ್ ಮಾರ್ಗೇಟ್ ಹಾಗೆ ನಾವು ಕೂಡ ಅದನ್ನೇ ಮುಂದುವರಿಸುವವರು. ಹಾಗಾಗಿ ಎಲ್ಲಿ ಪ್ರತಿಭೆ ಇರುತ್ತೆ ಅಂತ ಮಕ್ಕಳಿಗೆ ವೇಷವನ್ನು ಕೊಡ್ತೀವಿ. ಪೇರೆಂಟ್ ಆದರೆ ಈಗಿನ ಪೇರೆಂಟ್ ಆಗಿ ಈಚೆಗೆ ಎಲ್ ಕೆ ಜಿ ಕಳಿಸಿದ್ರೆ ಆಚೆ ಕಡೆಯಿಂದ ಇಂಜಿನಿಯರ್ ಆಗಿ ಹೊರಗೆ ಬರಬೇಕು ಅಂತ, ಸ್ವಲ್ಪ ಕಲಿಕೆದ್ದು ಮಕ್ಕಳು ಮುಂದುವರೆದಿದ್ರೆ ಖಂಡಿತವಾಗಿ ಯಕ್ಷಗಾನದಲ್ಲಿ ಒಳ್ಳೆ ರೀತಿಯಾದಂತ ವೇಷಧಾರಿಯೋ ಕಲಾವಿದನಾಗ್ಬೋದು.
1: ಓಕೆ, ಎಲ್ಲೆಲ್ಲಿ ಗುರುತಿಸುವಿಕೆ ಆತರ ಎಂತಾರು ಆಯ್ತಾ?
3: ಸಿಡಿ ಮನೆಯಲ್ಲಿ ಆಗಿದೆ, ಮತ್ತೆ ಬೀಜ ಅಡಿಯಲ್ಲಿ ಆಗಿದೆ, ಬೆಣ್ಣೆ ಕುದ್ರು ಇಲ್ಲೆಲ್ಲ ಆಗಿದೆ ಮೇಡಮ್.
4: ನಮ್ಮ 4ನೇ ವರ್ಷ ಇದೇ ಬರುವ ಅಕ್ಟೋಬರ್ 4 ಹಂಗಳೂರು ಶನೇಶ್ವರ ದೇವಸ್ಥಾನದಲ್ಲಿ ಸಮಯ ಸಂಜೆ ಸರಿಯಾಗಿ 6 ಗಂಟೆಗೆ ಪ್ರಾರಂಭವಾಗುತ್ತೆ. ಇಲ್ಲಿ ಪ್ರತಿ ವರ್ಷ ಪ್ರಶಸ್ತಿ ಪ್ರದಾನವನ್ನು ಮಾಡ್ತೇವೆ, ಹಾಗೆ ಅಭಿನಂದನೆ ಒಬ್ಬರಿಗೆ ಅಭಿನಂದನೆ ಮಾಡ್ತೇವೆ ಯಕ್ಷಗಾನ ಕ್ಷೇತ್ರದಲ್ಲೇ ಸಾಧನೆಗೈದವರಿಗೆ. ಅದಾದ ನಂತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅಂತ ಹೇಳಿದರೆ ಅವರಿಗೂ ಕೂಡ ಅಭಿನಂದನೆ, SSLCಯಲ್ಲಿ ಒಳ್ಳೆ ರೀತಿಯಾದಂಥ ಮಾರ್ಕನ್ನು ತೆಗೆದವರು ಯಕ್ಷಗಾನ ವಿದ್ಯಾರ್ಥಿಗಳು ಅವರಿಗೂ ಕೂಡ ಒಂದು ಅಭಿನಂದನೆಯನ್ನು ಮಾಡ್ತೇವೆ. ಹವ್ಯಾಸಿ ಕ್ಷೇತ್ರವಾದಂಥ ಕಾರಣ ವಿದ್ಯಾರ್ಥಿಗಳು ಹವ್ಯಾಸಿ ರಂಗದಲ್ಲಿ ಮಿಂಚಬೇಕೆನ್ನೋ ಕಾರಣಕ್ಕೆ ಪೌರಾಣಿಕ ಪ್ರಸಂಗವನ್ನೇ ನಾವು ಮಕ್ಕಳಿಗೆ ಹೇಳಿಕೊಟ್ಟು ಪ್ರದರ್ಶನ ಮಾಡ್ತೇವೆ. ನಾಡಿದ್ದು 4 ಅಕ್ಟೋಬರ್ ಈ ರೇಡಿಯೋ ಕುಂದಾಪುರ 89.6 FM ಕೇಳ್ತಾ ಇರುವಂತಹ ಎಲ್ಲ ಮಿತ್ರರಿಗೆ, ಯಕ್ಷಗಾನ ಅಭಿಮಾನಿಗಳಿಗೆ ಈ ಕಾರ್ಯಕ್ರಮಕ್ಕೆ ನಿರ್ದೇಶನ ಗುರುಗಳಾಗಿ, ಸಂಘದ ಗುರುಗಳಾಗಿ ಆಹ್ವಾನವನ್ನು ನೀಡ್ತಾ ಇದ್ದೇನೆ.
1: ಇದು ನಿಮ್ಮ ವಾರ್ಷಿಕೋತ್ಸವವಾ?
4: ವಾರ್ಷಿಕೋತ್ಸವ.
1: ಓಕೆ, ಎಲ್ಲರೂ ಅಕ್ಟೋಬರ್ 4ಕ್ಕೆ ಬನ್ನಿ ಅಕ್ಕ. ಓಕೆ, ತುಂಬಾ ಧನ್ಯವಾದಗಳು. ಸುವರ್ಣನೋಪುರ ಯಕ್ಷಗಾನ ಕಲಾಮಂಡಳಿ ಕುಂದಾಪುರ ಇವರ ಗಣೇಶ್ ಗುನ್ಗ ಅವರು ವ್ಯವಸ್ಥಾಪಕರು, ಗುರುಗಳಾಗಿರುವ ವಿಘ್ನೇಶ್ ದೇವಾಡಿಗ ಅವರಿಗೆ, ಸನ್ನಿಧಿ ದೇವಾಡಿಗ, ಸಾನ್ವಿ ಶೆಟ್ಟಿ, ರತ್ವಿಕ್ ಪಿಲ್ವ ಮತ್ತು ಅಗಸ್ತ್ಯ ಗುನ್ಗ ಇವರೆಲ್ಲರಿಗೂ ಇಷ್ಟು ಹೊತ್ತು ನೀವು ಪುರ್ಸತ್ ಮಾಡ್ಕೊಂಡು ಬಂದ್ರಿ ಕಾಣಿ ನಾವು ಕರೆದಿದ್ದಕ್ಕೆ, ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್.
3: ಮೇಡಮ್, ನಿಮಗೂ ಕೂಡ ನಮ್ಗೆ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್.
1: ಪ್ರಿಯ ಕೇಳುಗರೆ, ಇವತ್ತಿಗೆ ಈ ಸಂಚಿಕೆಯ ಈ ಭಾಗವನ್ನ ಇಲ್ಲಿಗೆ ಮುಗಿಸಿ, ಯಕ್ಷ ಸಮಾಗಮವನ್ನ ಮುಗಿಸಿ ಒಂದು ಕೊಮ ಹಾಕಿ ಹೊರಡ್ತಿತ್ತು. ಮುಂದಿನ ಸಂಚಿಕೆಯಲ್ಲಿ ಮಾತು ಸಿಗುತ್ತೆ. ನೀವು ಕೇಂದಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗುವ ಭಾಗವತಿಕೆ ಹಾಡುಗಳನ್ನ ಆಯ್ದುಕೊಂಡಿದ್ದು ದಿನೇಶ್ ಉಪ್ಪೂರರ ಯಕ್ಷಗಾನ ಭಾಗವತಿಕೆ ಸಂಗ್ರಹದಿಂದ.

0: ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ಪದ್ಯ ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್, ನಮಸ್ಕಾರ. ನಾನು ಡಾಕ್ಟರ್ ರಾಜೇಶ್ ಬೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳಿಯಾಲೂರು, ಕುಂದಾಪುರ. ಇದೇ ಬರುವ ಅಕ್ಟೋಬರ್ 4 ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನಲ್ಲಿ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂತಹ ಕಾರ್ಯಕ್ರಮ ನಮ್ಮ ಚಿತ್ರಕೂಟ ಮಾಡ್ತಾ ಇತ್ತು. ಅಲ್ಲ, ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು. ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕ, ನಮ್ಮ ಔಷಧಿ ಸಸ್ಯಗಳನ್ನು ಕಾಣ್ಲಕ್ಕ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಕಷಾಯ ಶಾಲೆ ಇತ್ತು, ಮನೆ ಮದ್ದುಗಳ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ, ಅಕ್ಟೋಬರ್ 4 ಬೆಳಿಗ್ಗೆ 7 ಸಂಜೆ 6 ಕಾರ್ಯಕ್ರಮ ಇತ್ತು, ಬನ್ನಿ.
0: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳೆಯಾಲೂರು, ಕುಂದಾಪುರದಲ್ಲಿ ಅಕ್ಟೋಬರ್ 4 ಬೆಳಿಗ್ಗೆ 7 ಸಂಜೆ 6 ತನಕ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಆಶಾ ಸುಂದರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಜಯ ಜಯ ಗಂಗಾಧರ ಎನ್ನುವಂತ ಒಂದು ಗೀತೆ, ಇದು ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆ, ಹಾಗೆ ಸೂರಾಲು ದಕ್ಷಿಣಮೂರ್ತಿ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1960 ತೆರೆ ಕಂಡಿರುವಂತ ಒಂದು ವರ್ಷ. ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕೃಷ್ಣಕುಮಾರಿ, ಹರಿಣಿ ಹಾಗೂ ರಾಜಶ್ರೀ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಈ ಒಂದು ಗೀತೆ ಇದೀಗ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಪತಿವ್ರತೆ ಕುರುಡಳು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.
1: ಪತಿವ್ರತೆ ಕುರುಡಳು ಗೀತದ ಅಂದಕ್ಕೆ, ಪತಿವ್ರತೆ ಕಿವುಡಳು ಗೀತ

0: ಓಡಲು ಇತರರ ತುದಿಗೆ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಸಂತ ತುಕಾರಾಮ್ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಪತಿವ್ರತೆ ಕುರುಡಳು ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಒಂದು ಚಿತ್ರ 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.
0: ಪತಿವ್ರತೆ ಕುರುಡಳು ಗೀತದ ಅಂದಕ್ಕೆ, ಪತಿವ್ರತೆ ಕಿವುಡಳು ಗೀತ.

0: ಪ್ರತಿಭ್ರತೆಗೆ ಓಡಳು ಇತರರ ಸುದಿಗೆ.
1: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸಂತ ತುಕಾರಾಮ್ ಎನ್ನುವಂತಹ ಒಂದು ಚಿತ್ರದ ಗೀತೆ, ಜಯತು ಜಯ ವಿಠಲ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಸಿ ಸದಾಶಿವಯ್ಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಈ ಒಂದು ಚಿತ್ರ 1963ರಲ್ಲಿ ತೆರೆ ಕಂಡಂತ ಒಂದು ವರ್ಷ ಇದು. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಲೀಲಾವತಿ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ರತ್ನ ಮಂಜರಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಕರುಣಿಸೋ ನಾಗರಾಜ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಈ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಶ್ರೋತೃ ಬಾಂಧವರೇ, ತಾವೆಲ್ಲ ಕೇಳಿ ಆನಂದಿಸಿ. ಹಾಗೆ ಶ್ರೋತೃಗಳೇ, ಬೀದರ್ ಜಿಲ್ಲೆಯ ಡಾಕ್ಟರ್ ವೀರಶೆಟ್ಟಿ ರೊಡ್ಡ ಅವರು ಒಂದು ಚುಟುಕನ್ನ ಕಳಿಸಿರುತ್ತಾರೆ. ಚಿಲ್ಲರೆ ದುಡ್ಡು ತೆಗೆದಷ್ಟು ಜೇಬು ಹಗುರವಾಗುತ್ತದೆ, ಚಿಲ್ಲರೆಯ ವಿಷಯ ಬಿಟ್ಟಷ್ಟು ಮನಸ್ಸು ಹಗುರವಾಗುತ್ತದೆ, ಹಾಗೆಯೇ ಒಳ್ಳೆಯ ಆಲೋಚನೆಗಳನ್ನ ಮಾಡಿದಷ್ಟು ಬದುಕಿಗೆ ಸರಿಯಾದ ಮಾರ್ಗ ದೊರೆಯುತ್ತದೆ ಎಂದು ಹೀಗೆ ಹೇಳುತ್ತಾ ಇದೀಗ ಒಂದು ರತ್ನ ಮಂಜರಿ ಚಿತ್ರದ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಸತಿಶಕ್ತಿ ಎನ್ನುವಂತ ಒಂದು ಚಿತ್ರದ ಗೀತೆ, ಹುಯ್ಯೋ ಮಳೆರಾಯ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಪಿ ಲೀಲಾ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಟಿ ಜಿ ಲಿಂಗಪ್ಪ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಾವುಕಾರ್ ಜಾನಕಿ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಮಲ್ಲಿ ಮದುವೆ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೂರ ಸೀತಾರಾಮ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಜಿ ಕೆ ವೆಂಕಟೇಶ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ನನ್ನ ನಿನ್ನ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ, ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನವ ಜೀವನ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ. ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ, ಸೂರತ್ ಅಶ್ವಥ್ ಅವರ ಒಂದು ರಚನೆಯನ್ನ ಕೇಳೋಣ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಅಮೋಘವಾದಂತ ಸಂಗೀತ ನಿರ್ದೇಶನ, ಇದು ಕೆಎಸ್ ಅಶ್ವಥ್ ಹಾಗೂ ಪಂಡ್ರಿಬಾಯ್ ಅವರ ಒಂದು ಅಮೋಘವಾದಂತಹ ನಟನೆ. ಈ ಒಂದು ಚಿತ್ರ 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಹಾಗೆ ಶ್ರೋತೃ ಬಾಂಧವರೇ, ಬೀದರ್ ಜಿಲ್ಲೆಯ ಡಾಕ್ಟರ್ ವೀರಶೆಟ್ಟಿ ರೊಡ್ಡ ಅವರ ಒಂದು ಚುಟುಕನ್ನ ಕಳಿಸಿದ್ದಾರೆ. ಇವತ್ತು ಕೇಳಿದಂತ ಅದ್ಭುತವಾದಂತಹ ಮಾತು, ವ್ಯಕ್ತಿಯ ಪೂಜೆ ಬೇಡ, ವಿಚಾರಗಳ ಪೂಜೆ ಮಾಡಿ. ಯಾಕೆಂದರೆ ವ್ಯಕ್ತಿ ಅಳಿದು ಹೋಗುತ್ತಾ ವಿಚಾರಗಳು ಶಾಶ್ವತವಾಗಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾಗಿರುವಂತಹ ಚಿತ್ರಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಮಲ್ಲಿ ಮದುವೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಒಲವಂತೆ ಗೆಲುವಂತೆ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕೂರಾಸಿ ಸಲಾಂ ಶಾಸ್ತ್ರಿಗಳ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು 1962 ತೆರೆ ಕಂಡ ಒಂದು ಗೀತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನಾಂದಿ ಎನ್ನುವಂತ ಒಂದು ಚಿತ್ರದ ಗೀತೆ, ಉಡುಗೊರೆ ಒಂದ ತಂದೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಕಲ್ಪನಾ, ಜಯಶ್ರೀ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಆಹ್ಲಾದಕರವಾದಂತಹ ಇಂಪಾದ ಒಂದು ಗೀತೆ, ಆ ಪ್ರೇಮದ ಅನುಭವದ ಒಂದು ಅನುಭೂತಿಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: Very good, very good. Excellent. ತಾವು ಹಾಡು ಪ್ರಾರಂಭಿಸ್ತಾ ಇದೆ ಅಲ್ವೇ, ಇಂಥ ಮೋಸ ನೀನ್ ಮಾಡಬಹುದೇ? ಹೇಳ್ತೀಯ, ನಾನ್ ನಿನ್ ವಧು ಪರೀಕ್ಷೆಗೆ ನೋಡಕ್ ಬಂದಾಗ ಆವತ್ ನನ್ನ ಎದುರಿಗೆ ಹಾಡಿದವಳು, ಇವತ್ತಿನವರೆಗೂ ಹಾಡಿದೆ ಸುಮ್ಮನಿದ್ದು. ನಾನು ಮನೆಯಲ್ಲಿ ಇಲ್ಲದೆ ಇದ್ದಾಗ ಹಾಡೋದಕ್ ಪ್ರಾರಂಭ ಮಾಡಿದ್ದೀಯಲ್ಲ, ಇದು ಮೋಸ ಅಲ್ಲದೆ ಮತ್ತೇನು ಅಂತ. ಏನೆ, ನಾನ್ ನಿನ್ ಹಾಡು ಕೇಳಿ ಆನಂದ ಪಡುವಷ್ಟು ರಸಿಕ್ತನ ಕೂಡ ಇಲ್ದೋನು ಅಂತ ನಿನ್ನ ಅಭಿಪ್ರಾಯ ಏನು?
1: ಹಾಗೇನಿಲ್ಲ, ಮನೆ ಕೆಲಸದಲ್ಲಿ
0: ಹೊತ್ತೇ ಸಿಗ್ಲಿಲ್ಲ ಅಷ್ಟೇ. ಈ ಸಂದರ್ಭದಲ್ಲಿ ಇವತ್ತು ನಿನ್ನ ಎದುರಿಗೆ ಹಾಡಲೇಬೇಕು, ಇಲ್ಲಾಂದ್ರೆ ಸತ್ಯಾಗ್ರಹ ಹೋಗ್ಬಿಡ್ತೀನಿ ಅಷ್ಟೇ. ನನ್ನ ಕೈನಲ್ಲಿ ಮಡಿಕೆ ಮೇಲೆ ಬಾರಿಸಿದ್ರು ಮೂರಂಗದ ನಾಡ ಬರುತ್ತೆ ನೋಡು. ಹಾ ಹೇಳ್ಮತ್ತೆ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಂದ ದೀಪ ಎನ್ನುವಂತ ಒಂದು ಚಿತ್ರದ ಗೀತೆ, ನಲಿವ ಮನ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ಪಿ ಪಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಸೂರತ್ ಅಶ್ವಥ್ ಅವರ ಒಂದು ರಚನೆಯನ್ನ ಕೇಳೋಣ. ಎಂ ವೆಂಕಟರಾಜು ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಲೀಲಾವತಿ, ಉದಯ್ ಕುಮಾರ್ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆ. ಇದು 1963 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆಯನ್ನ ಇದೀಗ ನಮ್ಮ ಒಂದು ರೇಡಿಯೋ ಕುಂದಾಪುರದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾಗಿರುವಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನಾಂದಿ ಎನ್ನುವಂತ ಒಂದು ಚಿತ್ರದ ಗೀತೆ, ಚಂದ್ರಮುಖಿ ಪ್ರಾಣಸಖಿ ಎನ್ನುವಂತಹ ಒಂದು ಅದ್ಭುತವಾದಂತಹ ಗೀತೆಯನ್ನ ಎಸ್ ಜಾನಕಿ ಹಾಗೂ ಬೆಂಗಳೂರು ಲತಾ ಅವರ ಒಂದು ಮಧುರವಾದಂತ ಕಂಠ ಸಿರಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಒಂದು ರಚನೆಯನ್ನ ಕೇಳೋಣ, ವಿಜಯ ಭಾಸ್ಕರ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಕಲ್ಪನಾ, ಜಯಶ್ರೀ ಅವರ ಒಂದು ಅಮೋಘವಾದಂತಹ ನಟನೆಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ ಮಧುರ ಪ್ರೇಮ. ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ನಾಂದಿ ಎನ್ನುವಂತ ಒಂದು ಚಿತ್ರದ ಗೀತೆ, ಉಡುಗೊರೆ ಒಂದ ತಂದೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹರಿ

Very good, very good. Excellent. ತಾವು ಹಾಡು ಪ್ರಾರಂಭಿಸ್ತಾ ಇದೆ ಅಂದ್ರೆ ಇಂಥ ಮೋಸ ನೀನು ಮಾಡಬಹುದೇ? ಹೇಳ್ತೀಯ, ನಾನು ನಿನ್ನ ವಧು ಪರೀಕ್ಷೆಗೆ ನೋಡಕ್ ಬಂದಾಗ ಆವತ್ ನನ್ನ ಎದುರಿಗೆ ಹಾಡಿದವಳು, ಇವತ್ವರೆಗೂ ಹಾಡಿದೆ ಸುಮ್ಮನಿದ್ದು. ನಾನು ಮನೇಲಿ ನಿಲ್ದೆ ಇದ್ದಾಗ ಹಾಡೋದಕ್ ಪ್ರಾರಂಭ ಮಾಡಿದ್ದೀಯಲ್ಲ, ಇದು ಮೋಸ ಅಲ್ಲದೆ ಮತ್ತೇನು ಅಂತ. ಏನೇ, ನಾನು ನಿನ್ ಹಾಡು ಕೇಳಿ ಆನಂದ ಪಡುವಷ್ಟು ರಸಿಕ್ತನ ಕೂಡ ಇಲ್ದೋನು ಅಂತ ನಿನ್ನ ಅಭಿಪ್ರಾಯ ಏನು? ನಾನು ಕೇಳೋದಿಲ್ಲ, ಇವತ್ ನೀನ್ ನನ್ನ ಎದುರಿಗೆ ಹಾಡ್ಲೇಬೇಕು, ಇಲ್ಲ ಅಂದ್ರೆ ಸತ್ಯಾಗ್ರಹ ಹೋಗ್ಬಿಡ್ತೀನಿ ಅಷ್ಟೇ. ನನ್ನ ಕೈನಲ್ಲಿ ಮಡಿಕೆ ಮೇಲೆ ಬಾರಿಸಿದ್ರು ಮೃದಂಗದ ನಾಡ ಬರುತ್ತೆ ನೋಡು. ಹಾ ಶರ್ಮ,

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಅದುವೇ ನಮ್ಮ ರೇಡಿಯೋ ಕುಂದಾಪುರ 89.6. ಇದರಲ್ಲಿ ಸುಮಧುರವಾದಂತಹ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ, ಅದುವೇ ಅಮರ

ಮಧುರ ಪ್ರೇಮ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ. ನಾಂದಿ ಎನ್ನುವಂತ ಒಂದು ಚಿತ್ರದ ಗೀತೆ, ಉಡುಗೊರೆ ಒಂದ ತಂದೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಪ್ರಸಾರ ಮಾಡ್ತಾ ಇದ್ದೇವೆ ಶ್ರೋತೃ ಬಾಂಧವರೇ. ಹಾಗೆ ಈ ಒಂದು ಚಿತ್ರದ ತಾರಾ ಬಳಗದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹರಿಣಿ, ಕಲ್ಪನಾ, ಜಯಶ್ರೀ ಅವರ ಒಂದು ಅಮೋಘವಾದಂತಹ ನಟನೆ. ಇದು 1964 ತೆರೆ ಕಂಡಿರುವಂತಹ ಒಂದು ವರ್ಷ. ಆಹ್ಲಾದಕರವಾದಂತ ಇಂಪಾದ ಒಂದು ಗೀತೆ, ಆ ಪ್ರೇಮದ ಅನುಭವದ ಒಂದು ಅನುಭೂತಿಯ ಅದ್ಭುತವಾದಂತಹ ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ.

0: Very good, very good. Excellent. ತಾವು ಹಾಡು ಪ್ರಾರಂಭಿಸ್ತಾ ಇದೆ ಅಲ್ವೇ? ಇಂಥ ಮೋಸ ನೀನ್ ಮಾಡಬಹುದೇ? ಹೇಳ್ತೀಯ, ನಾನ್ ನಿನ್ ವಧು ಪರೀಕ್ಷೆಗೆ ನೋಡಕ್ ಬಂದಾಗ ಆವತ್ ನನ್ನ ಎದುರಿಗೆ ಹಾಡಿದವಳು, ಇವತ್ವರೆಗೂ ಹಾಡಿದೆ ಸುಮ್ಮನಿದ್ದು. ನಾನು ಮನೆಯಲ್ಲಿ ನಿಲ್ದೇ ಇದ್ದಾಗ ಹಾಡೋದಕ್ ಪ್ರಾರಂಭ ಮಾಡಿದ್ದೀಯಲ್ಲ, ಇದು ಮೋಸ ಅಲ್ಲದೆ ಮತ್ತೇನು ಅಂತ. ಏನೆ, ನಾನ್ ನಿನ್ ಹಾಡು ಕೇಳಿ ಆನಂದ ಪಡುವಷ್ಟು ರಸಿಕ್ತನ ಕೂಡ ಇಲ್ದೋನು ಅಂತ ನಿನ್ನ ಅಭಿಪ್ರಾಯ ಏನು?
1: ಹಾಗೇನಿಲ್ರಿ, ಮನೆ ಕೆಲಸದಲ್ಲಿ ಹೊತ್ತೇ ಸಿಗ್ಲಿಲ್ಲ ಅಷ್ಟೇ.
0: ಈ ಸಂದರ್ಭದಲ್ಲಿ ಇವತ್ತು ನಿನ್ನ ಎದುರಿಗೆ ಹಾಡಲೇಬೇಕು, ಇಲ್ಲಾಂದ್ರೆ ಸತ್ಯಾಗ್ರಹ ಹೋಗ್ಬಿಡ್ತೀನಿ ಅಷ್ಟೇ.
2: ನನ್ನ ಕೈನಲ್ಲಿ ಮಡಿಕೆ ಮೇಲೆ ಬಾರಿಸಿದ್ರು ಮೃದಂಗದ ನಾದ ಬರುತ್ತೆ ನೋಡು. ಹಾ ಶರ್ಮತ್ತೆ,

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

0: ವೃಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: गर्भ से भारी वो वीरात्मा देकर ये संदेश जान सभी को प्यारी है पर जान से प्यारा देश
1: धन्य धन्य
0: अमर है झांसी की रानी
1: अमर है झांसी
2: ಡಾಕ್ಟರ್ ರಾಜೇಶ್ ಬೈರಿ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ. ಇದೇ ಬರುವ ಈಗ ಅಕ್ಟೋಬರ್ 4ಕ್ಕೆ ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನೋ ಹೇಳಿ ಒಂದು ಕಾರ್ಯಕ್ರಮ ವಿಭಿನ್ನ ವಿನೂತನವಾದಂತಹ ಕಾರ್ಯಕ್ರಮ ನಮ್ಮ ಚಿತ್ರಕೂಟ ಮಾಡ್ತಾ ಇತ್ತು. ಅಲ್ಲ ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲೆ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು, ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕೆ, ನಮ್ಮ ಔಷಧಿ ಸಸ್ಯಗಳನ್ನು ಕಾಣ್ಲಕ್ಕೆ, ನಿಮ್ಮ ಪ್ರಕೃತಿ

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟಿರತಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಬರೀ ಬೇಜಾರ್ ಮರೆ.
3: ಎಂತಕ್ಕ,
2: ಒಂದ್ ಹಬ್ಬಕ್ ಹಾಪ ಅಂದ್ರೆ ಒಂದ್ ಹಬ್ಬವೂ ಇಲ್ಲ ಅಲ್ಲ.
3: ಇತ್ತಲ್ಲ ಮರೆ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕ ಹಾಪ.
2: ಆಯುರ್ವೇದ ಹಬ್ಬವ? ಅದೆಂತದ?
4: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ. ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜೆನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆತಿಬ್ಬದ ಅಕ್ಟೋಬರ್ 4ನೇ ತಾರೀಕು ಐತ್ವಾರ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187471578. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಅದರಲ್ಲಿ ಇವತ್ತು ಆರೋಗ್ಯವೇ ಭಾಗ್ಯ. ನಮ್ ಜೊತೆಗಿದ್ದಾರೆ ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಇದರ ಸಂಸ್ಥಾಪಕರಾಗಿರುವ ಡಾಕ್ಟರ್ ರಾಜೇಶ್ ಬೈರಿ ಅವರು. ಸರ್ ನಮಸ್ಕಾರ.
5: ನಮಸ್ಕಾರ,
4: ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಚಿತ್ರಕೂಟ ಅಂದ್ರೆ ಎಂತ ಸರ್? ಅದು
5: ಇದು ನಮ್ಮ ಕುಂದಾಪುರ ತಾಲೂಕಿಗೆ ಚಿತ್ರಕೂಟ.
4: ಓಕೆ.
5: ಇದು ಸುಮಾರು ಕುಂದಾಪುರದಿಂದ 20 ಕಿಲೋಮೀಟರ್ ಆಚೆಗೆ ಆಲೂರು ಚಿತ್ತೂರು ಮಧ್ಯದಲ್ಲಿ ಕಳಿ ಅಂತೇಳಿ ಹೇಳಿತ್ತು ಗ್ರಾಮೀಣ ಭಾಗ. ಅಲ್ಲಿ ಒಂದು ಆಯುರ್ವೇದ ಆಸ್ಪತ್ರೆ ಅಂತೇಳಿ ಹೇಳಿ ಹೇಳಕ್ ಕಳೆದ 2010 ಅಲ್ಲಿ ಪ್ರಾರಂಭವಾಗಿ ಇವತ್ತು ಒಂದು ಸುಮಾರು ಒಂದು 50 ಬೆಡ್ಗಳ ಒಂದು ಆಯುರ್ವೇದ ಆಸ್ಪತ್ರೆ ಆಗಿ ತಲೆ ನಿಂತಿದೆ. ಹೆಸರು ಹೇಳುವಾಗ ಚಿತ್ರ ಅಂತ ಹೇಳಿದ್ರೆ ಆರ್ಟ್ ಅಂತ ಹೇಳ್ಬಹುದು, ಕೂಟ ಅಂತ ಹೇಳಿದ್ರೆ ಮೀಟ್, ನಾವು ಕ್ರೀಡಾಕೂಟ ಹೇಳ್ತೀವಲ್ಲ. ಸೊ ಚಿತ್ರಕೂಟ ಅಂತ ಹೇಳಿದ್ರೆ ಡಿಫ್ರೆಂಟ್ ಆರ್ಟ್ಗಳು ಒಂದು ಕಡೆಗೆ ಇಪ್ಪದ ನಡೆ ಹೇಳಿ. ಅದರಲ್ಲಿ ಆಯುರ್ವೇದ ಇರಬಹುದು, ಯೋಗ ಇರಬಹುದು, ಹೈನುಗಾರಿಕೆ ಇರಬಹುದು, ಕೃಷಿ ಇರಬಹುದು, ಹೀಗೆ ಬೇರೆ ಬೇರೆ ಎಲ್ಲದೂ ಸೇರಿ ಒಂದು ಕಡೆಗೆ ಇಪ್ಪದೆ ಈ ನಮ್ ಚಿತ್ರಕೂಟ.
4: ವಾವ್, ಇಂಟ್ರೆಸ್ಟಿಂಗ್ ಸರ್. ಅಲ್ಲ, ನಮ್ಗೀಗ ಎಂತಾರು ಆಯುರ್ವೇದ ಆಯುರ್ವೇದ ಚಿಕಿತ್ಸಾಲಯ ಅಂದ ಕೂಡ್ಲೆ ಚಿಕಿತ್ಸೆ ಅಲ್ಲಿ ಒಳಗ್ ಹೋಗುದ್ ಕೂಡ ಒಂದು ಆ ಎಣ್ಣೆ ಪುರಿಮಳ ಎಲ್ಲ ಬಪ್ಪುದ, ಹಿಂಗಿಂದೆ ಎಲ್ಲ ಈ ಸೊಪ್ಪಿದೆ ಅಂತಾರು ಅಲ್ಲಿ ಇಪ್ಪುದ, ಮತ್ತೊಂದಿಷ್ಟು ಮದ್ದು ಕಷಾಯ ಅದೆಲ್ಲ ಇಟ್ಕೊಂಡಿಪ್ಪದು ಹೊಡಿ, ಹಾಂಗಿದೆ ಒಂದ್ ಚಿತ್ರಣ ಬತ್ತ. ಆದ್ರೆ ನಿಮ್ ಚಿತ್ರಕೂಟ ತುಂಬಾ ಡಿಫ್ರೆಂಟ್ ಆಗಿದೆ, ಈ ಕಾನ್ಸೆಪ್ಟ್ ಹೆಂಗ್ ಹುಟ್ಟಿತು ಸರ್, ಎಲ್ಲಿಂದ?
5: ಇದು ನಂದು ಕಾಲೇಜಿಗೆ ಹೋಪತಿಗೆ ಒಂದು ಆಲೋಚನೆ ಮಾಡಿ 2008 ಒಂದು ಗಿಡ ನೆಟ್ಟು ಚಿತ್ರಕೂಟನಲ್ಲಿ ಹೇಳಿ ಹೆಸರು ಇಟ್ಟು ಇದನ್ನ ಶುರು ಮಾಡಿದ್ದೆ 2008.
4: ಕಾಲೇಜಿಗೆ ಹೋಪತಿ
5: ಫೈನಲ್ ಇಯರ್ ಇಪ್ಪತ್ತಿಗೆ ಇದನ್ನ.
4: ದೊಡ್ಡ ವಿಷನರಿ ಅನ್ಸುತ್ತೆ ಅಲ್ಲ?
5: ಹಾ, ಒಂದು ಆವಾಗಳಿಗೆ 2020 ಹೆಂಗಿರ್ಕನಲ್ಲಿ ಹೇಳಿ 2008 ಆಲೋಚನೆ ಮಾಡಿ ಅದನ್ನ ಸ್ಟಾರ್ಟ್ ಮಾಡಿದ್ದು.
4: ಓಕೆ.
5: ಸೊ ನೀವು ಹೇಳದ ಹಂಗೆ ಎಲ್ರೂ ಮನ್ಸಿಗೂ, ನಿಮ್ ಮನ್ಸು ಸೇರಿ ಎಲ್ರೂ ಮನ್ಸಿಗೂ ಆಯುರ್ವೇದ ಅಂದ್ರೆ ಕೂಡ್ಲೇ ಕಹಿಯಾದ ಕಷಾಯ, ಕಟುವಾದ ಒಂದು ಪಥ್ಯ, ಅಥವಾ ಯಾವುದೋ ಒಂದು ಎಣ್ಣೆ ಪರಿಸಿ ಎಣ್ಣೆದು ವಾಸನೆ ಅಥವಾ ಪರಿಮಳ ಹಂಗೆ ಅನ್ನಲ್ಲಿ ಹೇಳುತ್ತೆ. ಆಕ್ಚುಲಿ ಆಯುರ್ವೇದ ಅಂತೇಳಿ ಹೇಳ್ರೆ ಆಯುರ್ವೇದದ ಉದ್ದೇಶ ಕಂಡ್ಕಂಡ್ರೆ ನಾವು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಆತುರಸ್ಯ ವಿಕಾರ ಪ್ರಶಮನಂ ಅಂತೀವಿ. ಅಂದ್ರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಅಂತ ಹೇಳಿದ್ರೆ ಒಬ್ಬ ಆರೋಗ್ಯವಂತ ತನ್ನ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬಹುದು, ಹಾಗೆ ಆತುರಸ್ಯ ವಿಕಾರ ಪ್ರಶಮನಂ ಅಂತ ಹೇಳಿದ್ರೆ ತನ್ನ ಒಬ್ಬ ರೋಗಿ ತನ್ನ ರೋಗವನ್ನು ಹೇಗೆ ಗುಣಪಡಿಸ್ಕೊಳ್ಬಹುದು. ಸೊ ಆಯುರ್ವೇದ ಅಂತ ಹೇಳಿದ್ರೆ ಕೇವಲ ಔಷಧ ಅಲ್ಲ, ಅದು ಒಂದು ಜೀವನ ಶೈಲಿ ಅಂತ ನಾವು ಲೈಫ್ ಸೈನ್ಸ್ ಅಂತಾನೆ ಹೇಳಿ ಕರಿತೀವಿ. ಸೊ ಆಯುರ್ವೇದ ಅಂತ ಹೇಳಿದ್ರೆ ಬರೀ ಕಹಿ ಕಷಾಯ ಅಲ್ಲ, ಅದೊಂದು ಜೀವನ ಕ್ರಮ. ಆಯು ವೇದ, ಆಯು ಅಂತ ಹೇಳಿದ್ರೆ ಸ್ಪ್ಯಾನ್ ಆಫ್ ಲೈಫ್, ವೇದ ಅಂತ ಹೇಳಿದ್ರೆ ನಾಲೆಜ್, ಸೊ ಆಯುರ್ವೇದ ಅಂತ ಹೇಳಿದ್ರೆ ಲೈಫ್ ಸೈನ್ಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಅದ್ರ ಹೇಳುದು ನೀವು ಎಷ್ಟೊತ್ತಿ ಮಲ್ಕಣಕ್ಕೆ, ಎಷ್ಟೊತ್ತಿ ಹೇಳಕ್ಕೆ, ತಿಂದಳೆ ಫಸ್ಟ್ ಎದ್ದ ಕೂಡಲೇ ಏನು ಮಾಡಕ್ಕೆ, ಬ್ರಷ್ ಹ್ಯಾಂಗ್ ಮಾಡಕ್ಕೆ, ಊಟ ಹ್ಯಾಂಗ್ ಮಾಡಕ್ಕೆ, ಎಷ್ಟೊತ್ತಿ ಮನಿ ಕಾಣಕ್ಕೆ, ಅದು ಯಾವ್ಯಾವ ಋತುಗಳಲ್ಲಿ ಯಾವ್ಯಾವ ಸೀಸನ್ಗಳಲ್ಲಿ ಯಾವ ರೀತಿಯ ಫುಡ್ ತಕೊಂಡ್ಕೆ, ಅದು ಎಲ್ಲದೂ ಹೇಳದ್ದು ಆಯುರ್ವೇದ ಶಾಸ್ತ್ರಗೆ ಮಾತ್ರ. ಅದೇ ನಮ್ಮ ಚಿತ್ರಕೂಟದ ವಿಶೇಷ.
4: ಅದೇ ಎಷ್ಟೊತ್ತಿ ಮನ್ಕಣಕ್ಕೆ, ಎಷ್ಟೊತ್ತಿಗೆ ಹೇಳಕ್ ಸರ್?
5: ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಠೆ ಅಂತ ಹೇಳಿ ಹೇಳಿದ್ರೆ, ಅಂದ್ರೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಹೇಳಿದ್ರೆ ಸುಮಾರು ಸೂರ್ಯೋದಯಕ್ಕಿಂತ 96 ನಿಮಿಷ ಮೊದಲು ಎದ್ದ ನಮ್ಮ ದಿನಚರಿಯನ್ನು ಸ್ಟಾರ್ಟ್ ಮಾಡ್ಕ.
4: ಅಂದ್ರೆ 4:30
5: ಆರು ಗಂಟೆಗೆ ಸೂರ್ಯೋದಯ ಅಂತ ಹೇಳಿ ಹೇಳಿದ್ರೆ ನೀವು ಒಂದು 4:30-4:25 ಅಂದ್ರೆ 96 ನಿಮಿಷಗಳ ಮೊದಲು ಎದ್ದು ತಮ್ಮ ದಿನಚರಿಯನ್ನು ಪ್ರಾರಂಭ ಮಾಡ್ಕ. ಅದ್ ಆಯುರ್ವೇದದಲ್ಲಿ ಹೇಳದ್ದು.
4: ಮನ್ಕಂದ ಎಷ್ಟೊತ್ತಿಗೆ?
5: ಮನ್ಕಂದ ಹೇಳಿದ್ರೆ ಸೂರ್ಯಾಸ್ತದ ಒಳಗಡೆ ನಮ್ಮ ಆಹಾರ ನಾವು ಸೇವನೆ ಮಾಡ್ಕ, ಅದ್ ಆಗಿ ಸುಮಾರು ಒಂದು 1-2 ಗಂಟೆ ಹೊತ್ತು ಕಾಲ ನಾವು ಅದನ್ನ ಬಿಡ್ಕ, ಅದಂದ್ರೆ ನಮ್ಮ ಜೀರ್ಣಕ್ರಿಯೆ ಆಗ್ಬೇಕು. ಆಮೇಲೆ ನಾವು ಬೆಡ್ಡಿಗೆ ಹೋಗಿ ಮನಿಕಂತ. ಇವತ್ತು ಹೆಂಗಾಯ್ತ, ನಾವು 11 ಗಂಟೆಗೆ ಊಟ ಮಾಡ್ತಾ 11:30 ಹೋಗಿ ಮನಿಕಂತ, ಅಷ್ಟೊತ್ತಿಗೆ ಈ ಬ್ಯಾಡ್ದಿದ್ದ ಎಲ್ಲಾ ಕಾಯಿಲೆಗಳು ಒಕ್ಕರ್ಸ್ಕೊಂಡ್ ಶುರುವಾಗ್ತ.
4: ಸೂರ್ಯೋದಯದ ಸೂರ್ಯಾಸ್ತದ ಮುಂಚೆ ಊಟ ಮಾಡಿ
5: ಮುಗಿಸಿ 1-2 ಗಂಟೆ ಹೊತ್ತು ಬಿಟ್ಟು ನೀವು ಮನಿಕಂತ.
4: ಸೂರ್ಯೋದಯದ ಮುಂಚೆ ನಾವು
5: ಎದ್ದಿರ್ಕ, ಸೂರ್ಯೋದಯಕ್ಕಿಂತ 96 ನಿಮಿಷ ಮೊದಲು ನಾವು ಎದ್ದು ನಮ್ ದಿನಚರಿ ಸ್ಟಾರ್ಟ್ ಮಾಡ್ಕ.
4: ಕಾಣ್ಯಕ ಸೂರ್ಯೋದಯ ಎಷ್ಟೊತ್ತಿಗೆ ಕಂಡು ಅದ್ರಲ್ಲಿ 96 ನಿಮಿಷ ಮೈನಸ್ ಮಾಡ್ಕೊಂಡು ಅದ್ರ ಹಿಂದೆ ಎಷ್ಟೊತ್ತಿಗೆ ಹೇಳಕ ಆಕ್ಚುಲಿ ತುಂಬಾ ಒಳ್ಳೇದು. ಅಷ್ಟೊತ್ತಿಗೆ ಎದ್ರೆ ನಮ್ಮೊಂದು ಫ್ರೆಶ್ ಮೂಡ್ ಇರುತ್ತಲ್ಲ, ಅವತ್ತಿನ ದಿನ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಈಗ ನಿಮ್ಮ ಚಿತ್ರಕೂಟದಲ್ಲಿ ನೀವು ಒಂದ್ರ ಒಟ್ಟಿಗೆ ಬರೀ ಆಸ್ಪತ್ರೆ, ಮದ್ದು, ಚಿಕಿತ್ಸೆ ಇದು ಮಾತ್ರ ಅಲ್ಲ, ಇದ್ರ ಒಟ್ಟಿಗೆ ಪ್ರಕೃತಿಯನ್ನು ಸೇರಿಸ್ಕೊಂಡಿರಿ ನೀವು. ಇದು ಹೆಂಗೆ ಪೂರಕವಾಯ್ತು ನಿಮ್ಮ ಚಿಕಿತ್ಸೆಗೆ ಅಥವಾ ನಿಮ್ಮಲ್ಲಿಗೆ ಬರುವ ಯಾರಿಗೆ ಇರ್ಬೋದು ಒಂದು ಟ್ರೀಟ್ಮೆಂಟ್ ಗೆ ಹೆಂಗೆ ಅಂತ?
5: ಅಂದ್ರೆ ಪ್ರಕೃತಿ ಅನ್ನುವಂಥದ್ದು ಎಲ್ಲದು ನಮ್ಗೆ, ವೇದ ಪುರಾಣ ಕಾಲಗಳಿಂದಲೂ ನಾವು ಪ್ರಕೃತಿಯನ್ನು ಪೂಜಿಸ್ತಾ ಬಂದವರು. ಮರವನ್ನ ಕಲ್ಪವೃಕ್ಷ ಅಂತನೋ ಅಥವಾ ಇನ್ನೊಂದು ರೀತಿಯಲ್ಲೋ, ಅಥವಾ ನದಿಯನ್ನ ನದಿಗೆ ಬಾಗಿನ ಕೊಡುವುದೋ ಮತ್ತೊಂದು, ಎಲ್ಲಾ ನದಿಗಳನ್ನು ಸಹ ನಾವು ಪೂಜನೀಯ ಭಾವನೆ ನೋಡ್ತೀವಿ. ಪ್ರಕೃತಿ ಅನ್ನುವಂಥದ್ದು ಬಂದಾವಾಗ ನಮ್ಗೆಲ್ಲೋ ಒಂದು ಪೂಜನೀಯ ಭಾವನೆ ನಮ್ಮ ಜನರಲ್ ಆಗಿ ನಮ್ಗೆ ಬರುವಂತದ್ದು. ಸೊ ಆ ಪ್ರಕೃತಿ ಅನ್ನುವಂಥದ್ದೇ ಆಯುರ್ವೇದ. ಆಯುರ್ವೇದ ಅಂತೇಳಿ ಹೇಳಿದ್ರೆ ಕೇವಲ ಮೆಡಿಸಿನ್ಸ್ ಮತ್ತೊಂದು ಅಂತೇಳಿ ಹೇಳಿ ಅಲ್ಲ, ಇದು ಒಂದು ನೇಚರ್. ನಿಮ್ಮ ಕಾಮ್ ಆಗಿರುವಂತಹ ಒಂದು ಎನ್ವೈರನ್ಮೆಂಟ್ ಇದ್ರೆ, ಆ ಒಂದು ಪಾಸಿಟಿವ್ ವೈಬ್ರೇಷನ್ ಇರುವಂತಹ ಒಂದು ಪ್ರಕೃತಿ ನಿಮ್ಮ ಸುತ್ತಮುತ್ತ ಇದೆ, ಅದೇ 50% ಆಫ್ ಡಿಸೀಸ್ ಅನ್ನ ಹೀಲ್ ಮಾಡ್ತಾ ಹೋಗ್ತದೆ. ಸೊ ಅದಕ್ಕೆ ಬೇಕಾಗಿರುವಂತಹ ಕಾಮ್ ಆದಂತಹ ಎನ್ವೈರನ್ಮೆಂಟ್ ಆ ನಮ್ಮ ಚಿತ್ರಕೂಟದಾಗಿತ್ತು. ಬಂದಳಿಕೆ ನಿಮ್ಗೊಂದು ಮನಃಶಾಂತಿ ಸಿಗುತ್ತೆ. ಅಲ್ಲೊಂದು 200-250 ಜಾತಿಯ ಔಷಧೀಯ ಸಸ್ಯಗಳಿತ್ತು, ಬೇರೆ ಬೇರೆ ಜಾತಿಯ ಔಷಧೀಯ ಸಸ್ಯಗಳಿತ್ತು. ಅಲ್ಲೊಂದು ಗೋಶಾಲೆ ಇತ್ತು. ನಮ್ಮ ಚಿಕಿತ್ಸೆಗೆ ನಮ್ಮ ಅಲ್ಲಿಗೆ ಬಂದ್ರೆ ಹ್ಯಾಂಗನಲ್ಲಿ ಹೇಳಿದ್ರೆ ಫಸ್ಟ್ ನಾವು ಹೋಗಿ ಗೋಪೂಜೆ ಮಾಡ್ಕ, ಗೋಪೂಜೆ ಮಾಡಿ ಅವನಿಗೆ ಚಿಕಿತ್ಸೆಗಳನ್ನು ಸ್ಟಾರ್ಟ್ ಮಾಡೋದು. ಹಂಗೆ ನಮ್ಗೆ ಏನ್ ಚಿಕಿತ್ಸೆಗೆ ಏನೆಲ್ಲ ಔಷಧಿ ಬೇಕು ಅಲ್ಲೇ ನಾವು ತಯಾರಿಸ್ತೀವಿ. ಆ ಔಷಧಿ ನಾವು ಹೊರಗಡೆ ಸೇಲ್ ಮಾಡೋಕೆ ಹತ್ತಿಲ್ಲ. ಟೋಟಲ್ ಆಗಿ ಒಂದು 17-18 ಎಕರೆ ಜಾಗದಲ್ಲ ಒಂದು ಕಾಮ್ ಆಗಿ ಇರುವಂತಹ ಒಂದು ಜಾಗ ಅಂದ್ರೆ ನಮ್ದು ಈ ಚಿತ್ರಕೂಟ.
4: ಓ, ಇದರಲ್ಲಿ ಗೋ ಪೂಜೆ ಮಾಡಿಯೇ ಹೋಯ್ಕಂತ. ನೀವು ಹೈನುಗಾರಿಕೆಯನ್ನು ಮಾಡ್ತಿದ್ರಿ ಅಂತ?
5: ಹೌದು, ಹೈನುಗಾರಿಕೆ ಅಂತ ಹೇಳಿದ್ರೆ ದೇಸಿ ದನಗಳ ಒಂದು ಗೋಶಾಲೆ ನಮ್ಮಲ್ಲಿದೆ. ಆ ದನಗಳದ್ದಿನ ಯಾವುದು ಹಾಲು ಅಥವಾ ತುಪ್ಪ ಯಾವುದು ನಾವು ಹೊರಗಡೆ ಸೇಲಿಗಿಲ್ಲ. ನಮ್ಮ ಬರುವಂತಹ ಚಿಕಿತ್ಸೆಗೆ ಗೆಸ್ಟ್ ಬರ್ತಿರೋದ್ರೆ ಅವರಿಗೆ ಚಿಕಿತ್ಸೆಗೋಸ್ಕರ ಬೇಕಾಗುವಂತದ್ದು ನಮ್ಮ ದೇಸಿ ದನಗಳಿಂದ ನಾವು ಪ್ರಾಡಕ್ಟ್ಸ್ ಗಳನ್ನು ಯೂಸ್ ಮಾಡುವಂತದ್ದು ಹಾಗೆ.
4: ಓಕೆ, ಕೃಷಿ ಭೂಮಿಯು ಇತ್ತು ಅದರಲ್ಲಿ?
5: ಹೌದು, ಕೃಷಿ. ನಾವು ಸಾವಯವ ರೀತಿಯಲ್ಲಿ ಸುಮಾರು ತರಕಾರಿಗಳನ್ನ ಬೆಳೆಸ್ತೀವಿ. ಈಗ ನಾಡ್ದಿ ನೀವು ಬಂದ್ರೆ ಕಾಣ್ಲಕ್ಕ ಮಸ್ತ್ ತರಕಾರಿಗಳನ್ನೆಲ್ಲ ನಾವು ಬೆಳೆಸಿರುತ್ತೆ. ಅದರಿಂದನೇ ಆಹಾರಗಳನ್ನ ತಯಾರು ಮಾಡಿ ನಮ್ಮಲ್ಲಿ ಬರುವಂತಹ ರೋಗಿಗಳಿಗೆ ಸಾವಯವ ರೀತಿಯಾದಂತಹ ಆಹಾರವನ್ನು ಕೊಡುವುದಲ್ಲೇ.
4: ವಾಹ್, ಇದು ಲೈಕ್ ಇತ್ತು ಮಾರೆ. ಈಗ ನೀವು 2008 ಒಂದು ಗಿಡ ನೆಟ್ರಿ, ಚಿತ್ರಕೂಟಕ್ಕೆ ಮುನ್ನುಡಿ ಆದದ್ದು ಅದು ಅಂತ ಹೇಳ್ರಿ.
5: ಹೌದು,
4: ನೀವು BA MS ಮಾಡಿದ್ದ ಸರ್?
5: ಹೌದು, BA MS.
4: ಅದು ಮಾಡಿದ ಕೂಡಲೇ ನೀವು ಇಳಿದದ್ದು ಸೀದಾ
5: ಸ್ವಂತಕ್ಕೆ
4: ಚಿತ್ರಕೂಟಕ್ಕೆ. ಅಲ್ಲಿಂದ ಇವತ್ತಿನ ತನಕ ಅಂದ್ರೆ ಎಷ್ಟು ವರ್ಷ ಆಯ್ತು?
5: 16 ವರ್ಷ ಆಯ್ತು.
4: 16 ವರ್ಷದಿಂದ ಅದನ್ನ ಬೆಳೆಸ್ಕೊಂಡ್ ಬಂದ್ರಿ ನೀವು. ಈ ಬೆಳೆಸ್ಕೊಂಡ್ ಬಂದ ಈ ಹೊತ್ತಲ್ಲಿ ನೀವೊಂದು ಹಬ್ಬನ ಮಾಡ್ತಾ ಇದ್ರಿ.
5: ಹೌದು,
4: ಅದು ಚಿತ್ರಕೂಟ ಆಯುರ್ವೇದ ಹಬ್ಬ. ಎಂತ ಇತ್ತು ಅದರಲ್ಲಿ, ಏಗಳಿಕದ?
5: ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನುವಂಥದ್ದು ನಮ್ದು ನಾಡ್ದು 4th October ಇತ್ತು. ಅದರ ವಿಶೇಷತೆ ಅಂತ ಹೇಳಿದ್ರೆ 1st class to 4th class ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆ ಇಟ್ಟಿತ್ತು. ಆಯುರ್ವೇದದ ಮಹತ್ವ ಅದರ ಕುರಿತು ಒಂದು ಚಿತ್ರಕಲಾ ಸ್ಪರ್ಧೆ, ಆಯುರ್ವೇದ ಮತ್ತು ಪ್ರಕೃತಿ ಅಂತೇಳಿ ಹೇಳಿ. ಹಂಗೆ 5th class to 7th class ಮಕ್ಕಳವರಿಗೆ ಭಾಷಣ ಮತ್ತೆ ಪ್ರಬಂಧ ಇತ್ತು. ಭಾಷಣದಲ್ಲೂ ಪ್ರಸ್ತುತ ಕಾಲಘಟ್ಟದಲ್ಲಿ ಆಯುರ್ವೇದದ ಮಹತ್ವ ಅನ್ನುವಂಥದ್ದು, ಹಾಗೆ ಪ್ರಬಂಧದಲ್ಲಿ ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಸಾಂಪ್ರದಾಯಿಕ ಆಹಾರ ಮತ್ತು ಆಯುರ್ವೇದದ ಪಾತ್ರ ಅನ್ನುವಂತ ಈ ಎರಡು ಇದ್ರ ಬಗ್ಗೆ ಐದನೇ ಕ್ಲಾಸಿಂದ ಏಳನೇ ಕ್ಲಾಸ್ವರೆಗೆ ಭಾಷಣ ಪ್ರಬಂಧ ಇತ್ತು. ಹಂಗೆ ಎಂಟನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ನವರಿಗೂ ಸಹ ಅದೇ ರೀತಿಯಲ್ಲಿ ಸೇಮ್ ವಿಷಯ, ಪ್ರಸ್ತುತ ಕಾಲಘಟ್ಟದಲ್ಲಿ ಆಯುರ್ವೇದದ ಮಹತ್ವದ ಇನ್ನುವ ವಿಷಯದಲ್ಲಿ ಭಾಷಣ, ಹಾಗೆ ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ ಸಾಂಪ್ರದಾಯಿಕ ಆಹಾರ ಮತ್ತು ಆಯುರ್ವೇದದ ಪಾತ್ರ ಇದರ ಕುರಿತು ಪ್ರಬಂಧ ಸ್ಪರ್ಧೆ ಇಟ್ಟಿತ್ತು. ಇದಕ್ಕೆ ಪ್ರೈಸ್ಗಳನ್ನು ಇಟ್ಟಿತ್ತು, ಕ್ಯಾಶ್ ಪ್ರೈಸ್ ಇತ್ತು. ಹಾಗೆ ಈ ಜೆನ್ಸಿಗಳಿಗೆ ಅಂದ್ರೆ ನಮ್ಮ ಯಂಗ್ ಜನರೇಷನ್ಸ್ಗೆ, ಯಾಕಂದ್ರೆ ಅವರಿಗೆ ಅವರದ್ದೇ ಭಾಷೆಯಲ್ಲಿ ಹೇಳಿದಾಗ ಬೇಗ ಮನರಟ್ಟಾಗತ್ತೆ. ಈ ಆಯುರ್ವೇದದ ಮಹತ್ವವನ್ನ ಅವರಿಗೆ ಅವರ ಭಾಷೆಯಲ್ಲಿ ತಿಳಿಸ್ಲಿಕ್ಕೋಸ್ಕರ ಒಂದು ರೀಲ್ಸ್ ಕಾಂಪಿಟೇಷನ್ ಸಹ ಇಟ್ಟಿದ್ದೀವಿ. ಸೊ ಆಯುರ್ವೇದದ ಮಹತ್ವ, ಜೀವನ ಶೈಲಿಯ ಕುರಿತು ಒಂದು ರೀಲ್ಸ್ ಮಾಡಿ ನಮ್ಮ ಏನು ಅಫಿಷಿಯಲ್ ಅಕೌಂಟ್ ಚಿತ್ರಕೂಟ ಇದ್ರ ಜೊತೆಗೆ ಕೊಲಾಬ್ ಮಾಡಿದಾಗ ಯಾರಿಗೆ ಹೆಚ್ಚು ಲೈಕ್ಸ್ ಬರುತ್ತೆ ಅವರಿಗೆ ಸುಮಾರು 75,000 ರೂಪಾಯಿ, ಅದರಲ್ಲಿ 25,000 ರೂಪಾಯಿ ಕ್ಯಾಶ್, ಒಂದು 50,000 ರೂಪಾಯಿ ಮೌಲ್ಯದ ಆಯುರ್ವೇದದ ಚಿಕಿತ್ಸೆಗಳು. ಚಿಕಿತ್ಸೆ ಅವರಿಗೆ ಪಡಿಬೇಕಂತೇಳಿ ಹೇಳಿಲ್ಲ, ಅವ್ರ ಮನೆಯವರು ಯಾರಿಗೋ ಒಂದು ಕಾಲ್ಗಂಟು ನೋವೋ ಬೆನ್ನು ನೋವೋ ಇನ್ನೊಂದು ಎಂಥದ್ದು ಇದ್ದಿದ್ರೆ ಅವರಿಗೂ ಅವರು ರೆಫರ್ ಮಾಡಿ ಅವರಿಗೆ ಅದನ್ನ ಕೊಡುವಂತಹ ಒಂದು ಸೌಲಭ್ಯ ಸಹ ನಾವು ಕೊಡ್ತಾ ಇತ್ತು. ಸೊ ಇದೆಲ್ಲ ಇದ್ರ ಒಟ್ಟಿಗೆ ಒಂದಿಷ್ಟು ಈ ಆಯುರ್ವೇದಕ್ಕೆ ಸಂಬಂಧಪಟ್ಟಿರುವಂತಹ ಸ್ಟಾಲ್ಸ್ ಗಳಿರ್ಬೋದು, ಅಲ್ಲಿ ಆಯುರ್ವೇದ ತಾಲಿ ಅಂತೇಳಿ ಹೇಳಿ ಮಾಡ್ತೀವಿ, ಇಂಟ್ರೊಡ್ಯೂಸ್ ಮಾಡ್ತೀವಿ. ಅಂದ್ರೆ ಆ ಫುಡ್ ಗಳಲ್ಲಿ ನಮ್ಮ ಹಿಂದಿನ ಫುಡ್ ಗಳು, ಅದರನ್ನೊಂದು ಆಯುರ್ವೇದ ತಾಲಿ, ಹೊಸ ಕಾನ್ಸೆಪ್ಟ್ ಅಲ್ಲಿ ಹಳೆಯ ಫುಡ್ ಗಳನ್ನ ಕೊಡುವಂತದ್ದು ಇರ್ಬೋದು. ಮತ್ತೆ ನಿಮ್ಮ ದೇಹ ಪ್ರಕೃತಿ ತಿಳಿಯಿರಿ, ಆ ದೇಹ ಪ್ರಕೃತಿಗೆ ಯಾವುದು ನಿಮಗೆ ಸೂಕ್ತವಾದಂತಹ ಆಹಾರ ಕ್ರಮ ಫಾಲೋ ಮಾಡಬೇಕು ಅಂತಹ, ಸೊ ಆ ಪ್ರಕೃತಿಯ ಕುರಿತಾದಂತಹ ಒಂದು ಪ್ರತಿಯೊಬ್ಬರು ಇಂಡಿವಿಜುವಲೈಸ್ಡ್ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಇದೆಲ್ಲ ಉಚಿತವಾಗಿರ್ತದೆ. ಹಾಗೆ ಕಷಾಯ ಶಾಲೆ ಅಂತ ಹೇಳಿ ಅಂದ್ರೆ ಒಂದಿಷ್ಟು ರೋಗಗಳಿಗೆ ನೀವು ಮನೆಯಲ್ಲೇ ಸಿಂಪಲ್ ಆದ ಮೆಡಿಸಿನ್ಸ್ ಗಳನ್ನ ಹೇಗೆ ನೀವು ಮಾಡ್ಕೊಳ್ಬಹುದು, ಆಹಾರ ರೂಪದಲ್ಲಿ ಔಷಧವನ್ನು ಹೇಗೆ ಸೇವನೆ ಮಾಡಬಹುದು, ಅದ್ರ ಬಗ್ಗೆ ಸಹ ಒಂದಿಷ್ಟು ಲೈವ್ ಡೆಮೋನ್ಸ್ಟ್ರೇಷನ್ ಇರ್ತದೆ. ಮತ್ತೆ ಆಯುರ್ವೇದದ ಚಿಕಿತ್ಸೆಗಳ ಬಗ್ಗೆ ಒಂದಿಷ್ಟು ಪರಿಚಯಗಳಿರ್ತದೆ. ಹಾಗೆ ನಮ್ಮ ಇಡೀ ಫಾರ್ಮ್ ಅನ್ನ ವಿಸಿಟ್ ಮಾಡಬಹುದು, ನಮ್ಮ ಕೃಷಿಯನ್ನ ನೋಡಬಹುದು, ಗೋಶಾಲೆಗೆ ಹೋಗ್ಬಹುದು, ಗೋಗಳ ಬಗ್ಗೆ ಮಾತಾಡಬಹುದು, ಗೋಗಳನ್ನ ಅಪ್ಪಿಕೊಳ್ಳಬಹುದು, ಅವುಗಳನ್ನ ಮುದ್ದಾಡಬಹುದು. ಸೊ ಈ ರೀತಿಯ ವಿಭಿನ್ನವಾದ ಒಂದು ಪರಿಕಲ್ಪನೆಯೊಂದಿಗೆ ಈ ಒಂದು ಚಿತ್ರಕೂಟ ಆಯುರ್ವೇದ ಹಬ್ಬ 2026 ಕಾರ್ಯಕ್ರಮ ಇದೇ ಬರುವ ಅಕ್ಟೋಬರ್ 4 ಭಾನುವಾರ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನಮ್ಮ ಚಿತ್ರಕೂಟದಲ್ಲಿ ನಡೀಲಿಕ್ಕಿದೆ. ಬೆಳಿಗ್ಗೆ ಧನ್ವಂತರಿ ಹೋಮದಿಂದ ಈ ಒಂದು ಕಾರ್ಯಕ್ರಮ ಪ್ರಾರಂಭವಾಗಲಿದೆ.
4: ಎಷ್ಟು ಗಂಟೆಗೆ? ಬೆಳಿಗ್ಗೆ 7 ಗಂಟೆಗೆ ಶುರು.
5: ಹೌದು, ಬೆಳಿಗ್ಗೆ
4: 6 ಗಂಟೆವರೆಗೆ,
5: ಬೆಳಿಗ್ಗೆ ಸಂಕಲ 6 ಗಂಟೆವರೆಗೆ ಇತ್ತು.
4: ಓಕೆ, ಈ ಚಿತ್ರಕೂಟ ಇಪ್ಪುದು ಎಲ್ಲಂತಳಿ ಕೇಂದ್ರ ಇದು ಕಳಿ ಆಲೂರು ಕುಂದಾಪುರ ಇಲ್ಲಿ. ಸೊ ನಿಮ್ಮ ಚಿತ್ರಕೂಟದ ವಿಶೇಷತೆ ಏನಂದ್ರೆ ನಮ್ಮ ಹೊರದೇಶದವರು ಕೂಡ ಅಲ್ಲಿಗೆ ಬರ್ತಾರಂಬ್ರು, ಹೌದಾ?
5: ಸುಮಾರು ಒಂದು 30-35 ಅಧಿಕ ದೇಶಗಳಿಂದ ಇಲ್ಲಿಗೆ ಬಂದು ಉಳಿದು ಚಿಕಿತ್ಸೆಗಳನ್ನ ಪಡ್ಕೊಂಡು ಹೋಗ್ತಾರೆ. ಲೈಕ್ 3 weeks, 2 weeks, 6 weeks, 8 weeks, 12 weeks ತನಕನು ಅವರು ಬಂದು ಇಲ್ಲಿ ಉಳಿದು ಅವರಿಗೆ ಬೇಕಾಗುವಂತಹ ಟ್ರೀಟ್ಮೆಂಟ್ ಗಳನ್ನ ಪಡೆದು ಹೋಗ್ತಾರೆ.
4: ಚಿತ್ರಕೂಟದಲ್ಲಿ ಎಂತೆಲ್ಲ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಸರ್?
5: ಬೆನ್ ನೋವಿಗೆ, ಕಾಲ್ಗಂಟು ನೋವಿಗೆ, ತಲೆನೋವಿಗಿರ್ಬಹುದು, ಸೊಂಟ ನೋವು, ಆ ರೀತಿ ಎಲ್ಲದಕ್ಕೂ ಚಿಕಿತ್ಸೆಗಳಿತ್ತು. ಕ್ರಾನಿಕ್ ಎಲಿಮೆಂಟ್ಸ್ ಗಳು ಎಲ್ಲದಕ್ಕೂ ಚಿಕಿತ್ಸೆಗಳಿತ್ತು.
4: ಈಗ ಕೋವಿಡ್ ಬಂದ ಮೇಲೆ ಆಯುರ್ವೇದ ಇನ್ನಷ್ಟು ಪಾಪ್ಯುಲರ್ ಆಯ್ತು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ?
5: ಖಂಡಿತವಾಗ್ಲಿ, ಎಂತಕಂದ್ರೆ ಹೇಳಿದ್ರೆ ಎಲ್ರಿಗೂ ನಮ್ಮ ಆರೋಗ್ಯವೇ ಮುಖ್ಯ ಅನ್ನೋದು ಮನದಟ್ಟಾಯ್ತು. ಮೊದಲು ಒಂದು ಕಾಲ ಇದ್ದಿತ್ತು, ದುಡ್ಡಿದ್ರೆ ಎಂಥದ್ದು ಬೇಕಾದ್ರು ಆತು ಅನ್ನೋದು ಹೇಳಿ ಇಲ್ಲ. ಈಗ ಹೆಂಗಾಯ್ತು, ನಾವು ಸರಿ ಇದ್ರೆ, ನಾವು ಆರೋಗ್ಯಯುತವಾಗಿದ್ದರೆ ಎಲ್ಲದು ಅನ್ನೋದು ಹೇಳಿ, ಆರೋಗ್ಯವೇ ಭಾಗ್ಯ ಅನ್ನೋ ಅವತ್ತು ಮಾಡಿದ ಒಂದು ಗಾದಿಗೆ ಇವತ್ತು ಕೋವಿಡ್ ನಂತರ ಅದಕ್ಕೊಂದು ಬೆಲೆ ಬಂತು. ಹಂಗಾಗಿ ಆಯುರ್ವೇದದ ಅಂದ್ರೆ ಆಯುರ್ವೇದ ಅಂತ ಹೇಳಿದ್ರೆ ಜೀವನ ಶೈಲಿ ಅದೊಂದು ಓಕೆ, ಅದರಿಂದ ಏನೋ ಒಂದು ಒಳ್ಳೆದಾತ್ ಅನ್ನುವಂಥದ್ದು ಜನರ ಮನದಲ್ಲಿ ತುಂಬಾ ರೂಟ್ ಲೆವೆಲ್ ಅಲ್ಲಿ ಅದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿತ್ತು. ಹಂಗಾಗಿ ಕೋವಿಡ್ ಬಂದ ನಂತರ ಆಯುರ್ವೇದಕ್ಕಂತೂ ಆಯುರ್ವೇದದ ಯುಗ ಶುರು ಆಯ್ತು ಅನ್ನೋ ಹೇಳಿ ಹೇಳಕ್
4: ಅಲ್ಲ. ಸಿ ಆಯುರ್ವೇದದೊಟ್ಟಿಗೆ ಈ ಧ್ಯಾನ ಮತ್ತೆ ಯೋಗ ಎಷ್ಟು ಇಂಪಾರ್ಟೆಂಟ್?
5: ಅದು ಒಂದು ನಾಣ್ಯದ ಎರಡು ಮುಖ ಕಳ್ಕೊಂಡಾಗೆ. ಅಂದ್ರೆ ಧ್ಯಾನ ಅನ್ನುವಂಥದ್ದು ಎಲ್ಲಾ ನಮ್ಮ ಇವತ್ತಿನ 60% ನಮ್ಮ ಕಾಯಿಲೆ ಏನು ಬತ್ತ ಅದಕ್ಕೆಲ್ಲ ನಮ್ಮ ಮಾನಸಿಕ ಉದ್ವೇಗಗಳ ಕಾರಣ. ಸ್ಟ್ರೆಸ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು. ಅಂದ್ರೆ ಈ ಕಾಂಪಿಟೇಟಿವ್ ವರ್ಲ್ಡ್ ಇದೆ. ಅಯ್ಯೋ, ಅವನ ಪಕ್ಕದ ಮನೆಯ ಮಗ 90 ಮಾಡ್ದ, ನೀನ್ 95 ಮಾಡ್ಕೊಂಡು ಹೇಳಿ ಮನೆಯವ್ರದ್ದು ಒತ್ತಡ ಇರ್ಬೋದು. ಅಥವಾ ಪಕ್ಕದ ಮನೆಯವ್ರ ಏನ ಯಾವುದೋ ಒಂದು ಟೊಯೋಟೋ ಕಾರ್ ತಗೊಂಡು ನೀವು BMW ಕಾರ್ ತಗೊಂಡ್ಕ, ಆ ರೀತಿಯ ಒಂದು ಒತ್ತಡದ ಜೀವನ ಶೈಲಿ, ಅದರಿಂದಾಗಿ ಅರ್ಧ ಮಾನಸಿಕವಾಗಿ ನಾವು ಹಾಳಾಗಿತ್ತು. ಸೊ ಈ ಧ್ಯಾನ, ಪ್ರಾಣಾಯಾಮ, ಯೋಗ ಇದು ಮಾನಸಿಕವಾಗಿ ನಮ್ಗೊಂಥರ ನೆಮ್ಮದಿ ಕೊಡ್ತಾ ಹೋಗುತ್ತೆ. ಸೊ ಜೀವನದಲ್ಲಿ ಒಂದು ಉತ್ಸಾಹ ಕೊಡ್ತಾ ಹೋಗುತ್ತೆ, ಇಡೀ ದಿವಸ ಒಂದು ಆಕ್ಟಿವ್ ಆಗಿ ಇರಲಿಕ್ಕೆ ಅದೆಲ್ಲ ಕಾರಣ ಆಗುತ್ತೆ. ಸೊ ಆಯುರ್ವೇದದ ಒಂದು ಅವಿಭಾಜ್ಯ ಅಂದ್ರೆ ನಮ್ಮ ಜೀವನ ಶೈಲಿಯ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿದ್ರೆ ಈ ಧ್ಯಾನ, ಪ್ರಾಣಾಯಾಮ, ಯೋಗಗಳು. ಸೊ ಅದು ಪ್ರತಿಯೊಬ್ಬನಿಗೂ ಅದು ಬೇಕೇ ಬೇಕ, ಅದು ಮಾಡ್ರೆ ಮಾತ್ರ ಒಬ್ಬ ಹುಷಾರಾಯಿ 20 ದಿವಸ ಆರಾಮ ಇಪ್ಪದು ಆಗ್ತ. ಅಂದ್ರೆ ಎಷ್ಟು ನೀವು ದಿನ ನೀವು ಬದುಕ್ತೀರಿ ಅನ್ನೋದು ಹೇಳಿ ಇರುವುದು ಮುಖ್ಯ ಅಲ್ಲ, ಎಷ್ಟು ದಿವಸ ನೀವು ಆರೋಗ್ಯಯುತವಾಗಿ ಬದುಕ್ತೀರಿ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಇದೆಲ್ಲದೂ ನಾವು ಮಾಡಕೆ.
4: ನನಗನ್ಸೋದು ನಾವು ಭಾರತೀಯರಾಗಿ ನಮ್ಮ ಜೀವನ ಶೈಲಿ ಆಯುರ್ವೇದ ಅಂದ್ರೆ ಜೀವನ ಶೈಲಿ, ದ ವೇ ಆಫ್ ಲೈಫ್. ಸೊ ಅದರಲ್ಲಿ ಆಯುರ್ವೇದ, ಧ್ಯಾನ, ಪ್ರಾಣಾಯಾಮ, ಯೋಗ ಇದಿಷ್ಟು ಸಣ್ಣ ಮಕ್ಕಳಿಂದ ನಾವು ಅಡಾಪ್ಟ್ ಮಾಡ್ಕೊಂಡು ಬಂದ್ರೆ ಬಹುಶಃ ಭಾರತೀಯ ಜನಸಂಖ್ಯೆ ಅತ್ಯಂತ ಆರೋಗ್ಯಯುತ ಜನಸಂಖ್ಯೆ ಆಗ್ಬೋದೇನ ಅಲ್ಲ ಸರ್?
5: ಖಂಡಿತವಾಗ್ಲೂ ನೂರಕ್ಕೆ ನೂರು. ಇವತ್ತಿನ ದಿವಸದಲ್ಲಿ ನಾವು ಯಾವತ್ತಾರು ಈಗ ಶಾಲಾ ಮಟ್ಟದಲ್ಲೇ ಈಗ ಆಯುರ್ವೇದದ ದಿನಚರ್ಯಗಳನ್ನ ಋತುಚರ್ಯಗಳನ್ನ ಅದನ್ನೆಲ್ಲ ಶಾಲಾ ಮಟ್ಟದಲ್ಲೇ ಪಠ್ಯಕ್ರಮಗಳಲ್ಲಿ ಒಂದೊಂದು ಪಾಠನ ಹೇಳ್ಕೊಂತ ಬಂದ್ರೆ ಆ ಮಕ್ಕಳು ಅದನ್ನ ಅಡಾಪ್ಟ್ ಮಾಡ್ಕೊಂಡು ಒಂದಿಷ್ಟು ಚೇಂಜಸ್ಗಳನ್ನ ಈಗ ರಾತ್ರಿ ಮೊಸರು ತಿಂಬಕಾಗ ಅನ್ನೋಲ್ಲಿ ಹೇಳಿ ದದಿ ಸೇವನ ರಾತ್ರಿ ನಿಷಿದ್ಧ ಆಯುರ್ವೇದ ಒಂದು ಕಾನ್ಸೆಪ್ಟ್ ಅದು. ಅದು ಒಂದ್ ಇದು ಮಾಡ್ರಿ ಬಪ್ಪಂತ ಎಷ್ಟೋ ಪದೇ ಪದೇ ಶೀತ ಕೆಮ್ಮು ಆಪದ ಎಷ್ಟೋ ತಡಿಲಿಕ್ಕೆ ಸಾಧ್ಯ ಇತ್ತು. ಅಂದ್ರೆ ಆಯುರ್ವೇದದಲ್ಲಿ ಹೇಳುವಂತದ್ದು ಪ್ರತಿಯೊಂದು ನೈಜತೆ ಇರುವಂತದ್ದು. ಅದು ನೀವು ಒಂದ್ಸತಿ ಅದನ್ನು ಕೇಂದ್ರಕೊಂಡು ಅಡಾಪ್ಟ್ ಮಾಡ್ಕೊಂಡು ಶುರು ಮಾಡ್ರಿ ಅಂದ್ರೆ ಹೇಳ್ರೆ ನಿಮ್ಮ ಆರೋಗ್ಯ ಅನ್ನೋದು ಆಟೋಮೆಟಿಕ್ ಆಗಿ ಉಳಿದ.
4: ನಿಜ, ನೀವು ಕೆಲವೊಂದು ನಮ್ಮ ಆಯುರ್ವೇದದ ಪದ್ಧತಿಗಳು ನಾವು ಕೇಂದಿರುತ್ತ ಅದು ನಮ್ಗದ್ರ ಬಗ್ಗೆ ನೆಗ್ಲೆಕ್ಟ್ ಅದಲ್ಲ ಆತ ಆತ ಅಂತ ಹೇಳ್ಕೊಂಡು ನಾ ತಿಂತೆ ನಾ ಮಾಡ್ತೇನೆ ನಾ ಹೇಳ್ತೆ. ನೀವೊಂದು ಜಸ್ಟ್ ಎಕ್ಸಾಂಪಲ್ ಹೇಳಿದ್ರೆ ಸೂರ್ಯ ಉದಯ ಆಗುವ ಮುಂಚೆ ಹೇಳೋದು, ಸೂರ್ಯಾಸ್ತದ ಮುಂಚೆ ಉಣ್ಕಂಬ್ದ ಉಣ್ಕ ರಪ್ಪ ಹೋಗಿ ಬಿದ್ಕಂಬ್ದ ಅಲ್ಲ. ಸೊ ಇಂಥ ಸಣ್ಣ ಸಣ್ಣ ವಿಷಯಗಳು ಬಹುಶಃ ನಮ್ಮ ಹಳಿಯರ ಆಗಿನ ಕಾಲ ಅಂದ್ರೆ ನಮಗಿಂತ ಹಿರಿಯರು ನಮ್ಮ ಪೂರ್ವಜರು ಸೂರ್ಯನನ್ನ ಫಾಲೋ ಮಾಡ್ತಾ ಇದ್ರ ಆಗ ಅವರು ಅತ್ಯಂತ ಆರೋಗ್ಯಯುತವಾಗಿ ಬದುಕ್ತಾ
5: ಇದ್ರು. ಅಂದ್ರೆ ಸೂರ್ಯ ಮೇಲೆ ಬಂದಾಗ ನಾವು ಎದ್ದಿರ್ಬೇಕು, ಸೂರ್ಯ ಹೋದ ಮುಳುಗಿದಾಗ ನಾವು ಮುಳುಗಬೇಕು.
4: ಹಕ್ಕಿಗಳು ಅದನ್ನೆಲ್ಲ ಸರ್ ಮಾಡುದು, ಪ್ರಾಣಿಗಳು ಅದನ್ನೇ ಮಾಡುದಲ್ಲ, ನಾವು ಮನುಷ್ಯರು ಮಾತ್ರ ಲೆಕ್ಕ ತಪ್ಪಿ ಹೊದ್ದೀಗ. ಸೊ ಹಂಗಾಗಿ ಬಹುಶಃ ನಾವು ಅದಕ್ಕೆ ವಾಪಸ್ ಹೋದ್ರೆ ಪ್ಲಸ್ ಪ್ರಕೃತಿಯೊಟ್ಟಿಗೆ ನಾವು ಆದಷ್ಟು ಜೀವಿಸಿದ್ರೆ ನಾವು ಮೋಸ್ಟ್ ಹೆಲ್ದಿ ಆಗಿ ಜೀವಿಸಬಹುದೇನ ಅಲ್ಲ?
5: ಖಂಡಿತವಾಗ್ಲು.
4: ಖುಷಿಯಾದದ್ದು ನಂಗೆ ನೀವು ಆ ಹಳೆಯದನ್ನ ಏನ್ ನಾವು ಬಿಟ್ಟು ಬಂದಿತ್ತಲ್ಲ ಅದನ್ನ ಮತ್ತಗೇನ್ ಅದೇ ರೂಟಿಗೆ ಕರ್ಕೊಂಡು ಹೋಗಕ್ಕೆ ಹೊರಟ್ರಿ ಅಲ್ಲ. ಅದು ಚಿತ್ರಕೂಟ ಆಯುರ್ವೇದ ಹಬ್ಬ ನಾಡಿದ್ದು 4th October ಆದಿತ್ಯವಾರ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಚಿತ್ರಕೂಟದಲ್ಲೇ ಆತ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರಂಗೆ. ಸೊ ಹಾಂಗಾಯಿ ಇದನ್ನ ಕೇಂದ್ರಿಗೆಲ್ಲ ಒಂದ್ ಗಳಿಗೆ ಅಂತ ನೀಕಿ ಬಪ್ಪ ಅಂತಲೇ ಹೇಳುದಾದ್ರೆ ಆಯುರ್ವೇದ ಥಾಲಿಯೂ ತಿನ್ಕೊಂಡು ಒಂದ್ ಗಳಿಗೆ ಟೇಸ್ಟ್ ಕಣಕ ಬಪ್ಪ ಅದ್ರ ಒಟ್ಟಿಗೆ ಅಂಬುದಾದ್ರೆ ಖಂಡಿತವಾಗ್ಲೂ ಎಲ್ಲರೂ ಹೈಕ್ ಹೋಗ್ಲೇಬೇಕು ಅಂತ ಒಂದು ಕಾರ್ಯಕ್ರಮ. ಡಾಕ್ಟರ್ ರಾಜೇಶ್ ಬೈರಿ ಅವರೇ, ತುಂಬಾ ಖುಷಿ ಆಯ್ತು ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಂದು ಇದೊಂದು ಬ್ರೀಫ್ ಆಗಿ ನಾವು ಮಾತಾಡದ, ಇನ್ನೊಂದಿನ ಇನ್ನಷ್ಟು ಡೀಟೇಲ್ ಆಗಿ ಮಾತಾಡುವ, ಬಹುಶಃ ನಿಮ್ಮ ಚಿತ್ರಕೂಟಕ್ಕೆ ಬಂದು ಮಾತಾಡುವ. ಥ್ಯಾಂಕ್ ಯು ಸೋ ಮಚ್.
5: ವೆಲ್ಕಮ್.
4: ಥ್ಯಾಂಕ್ ಯು ಪ್ರಿಯ ಕೇಳುಗ್ರೆ, ನಾವು ಹೋಯ್ಬತ್ತು ನೀವು ಕೇಂತಾ ಇರಿ ರೇಡಿಯೋ ಕುಂದಾಪುರ 89.6 FM ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ವಕ.
5: ಹಾಯ್, ನಮಸ್ಕಾರ, ನಾನು ಡಾಕ್ಟರ್ ರಾಜೇಶ್ ಬೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿಯಾಲೂರು ಕುಂದಾಪುರ. ಇದೇ ಬರುವ ಈಗ 4th October ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನೋ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂಥ ಕಾರ್ಯಕ್ರಮ ನಮ್ಮ ಚಿತ್ರಕೂಟ ಮಾಡ್ತಾ ಇತ್ತು. ಅಲ್ಲ ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು, ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕೆ, ನಮ್ಮ ಔಷಧಿ ಸಸ್ಯಗಳನ್ನು ಕಾಣ್ಲಕ್ಕೆ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಳ್ಳಕ್ಕೆ, ಹಾಗೆ ಕಷಾಯ ಶಾಲೆ ಇತ್ತು, ಮನೆ ಮದ್ದುಗಳ ಬಗ್ಗೆ ತಿಳ್ಕೊಳ್ಳಕ್ಕೆ, ಅಂದರೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ 4th October ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕಾರ್ಯಕ್ರಮ ಇತ್ತು, ಬನ್ನಿ.
4: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳೆಯಾಲೂರು ಕುಂದಾಪುರದಲ್ಲಿ 4th October ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ.
6: ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯವೃಂದ ಸೈಬ್ರಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬ್ರಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬ್ರಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳವಾದ್ಯದ ವಾದನವನ್ನು ಕೇಂಬಲ್ಲ.

ಕೊಡೇಶ್ವರ ಕುಂಬಾಚಿ ತೆಕ್ಕೆಟೆ ಕೋಟೆ ಸಾಲಿಗ್ರಾಮ ಸಾಸ್ತಾನ ಮಾಪುಗಳ ಬ್ರಹ್ಮಾವರ ಹುಡುಕಿ ಹುಡುಕಿ.

ಇವತ್ತು ನಮ್ಮೊಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನ ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: ಕನಸು ಕಂಡು ಕಣ್ಣಿಗೆ ನೀರು ಬರ್ತಿತ್ತು. ಎತ್ತ
1: ಭಾವಗೀತೆ ಲೋಕದ ಕಣ್ಣಿಗೆ ರಾಧೆಯೂ ಕೂಡ. ರಚನೆ ಮೈಸೂರು ಅನಂತಸ್ವಾಮಿ, ಹಾಡುವವರು ಮೀನಾ ಕಾರಂತ, ತಬಲ ರಾಮಕೃಷ್ಣ ಭಟ್ ಬಾರ್ಕೂರು, ಹಾರ್ಮೋನಿಯಂ ಮನೋಜ್ ಕಾರಂತ್.

ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡಕ್ಕೇನ್ಮೇಲೆ ಖಂಡಿತ ನಿಮ್ ಎದೆಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಳಿ.

0: ಹೋಯ್ ಮಣಿ, ಎಂತಾತ ನಿಂಗೆ?
1: ಎಂತಿಲ್ಲ,
0: ಆದ್ರೂ ಎಂತ ಒಂದು ನಮೂನಿ ಆಗ್ತಾ ಇತ್ತ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಬರೀ ಬೇಜಾರು ಮರೆ.
2: ಎಂತಕ್ಕ,
1: ಒಂದ್ ಹಬ್ಬಕ್ ಹಾಪ ಅಂದ್ರೆ ಒಂದ್ ಹಬ್ಬವೂ ಇಲ್ಲ ಅಲ್ಲ.
2: ಇತ್ತಲ್ಲ ಮರ ಚಿತ್ರಕೂಟದ ಆಯುರ್ವೇದ ಹಬ್ಬ, ಅದಕ್ಕ ಹಬ್ಬ.
1: ಆಯುರ್ವೇದ ಹಬ್ಬವ? ಅದೆಂತದ?
3: ಹೌದು, ಚಿತ್ರಕೂಟ ಆಯುರ್ವೇದ ಹಬ್ಬ ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ. ಎಂತಲ ಇತ್ತು ಗೊತ್ತಿತ್ತಾ? ಭಾಷಣ, ಪ್ರಬಂಧ, ಚಿತ್ರಕಲಾ ಸ್ಪರ್ಧೆ, ನೃತ್ಯ ವೈಭವ. ಇದರಲ್ಲಿ ವಿನ್ ಆದವರಿಗೆ ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000, ತೃತೀಯ ಬಹುಮಾನ 1,000. ಅದರೊಟ್ಟಿಗೆ ಚಿತ್ರಕೂಟ ಜೆನ್ಸಿ ಆಯುರ್ವೇದ ಜಾಗೃತಿ ಅಭಿಯಾನದಲ್ಲಿ ರೀಲ್ಸ್ ಮಾಡಿ 75,000 ಗೆಲ್ಲುವ ಅವಕಾಶ. ಹಂಗೆ ಇದು ಆತಿಪ್ಪದ ಅಕ್ಟೋಬರ್ 4 ತಾರೀಕು ಐತವಾರ ಬೆಳಿಗ್ಗೆ 7 ಸಾಯಂಕಾಲ 6 ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ ಕಳಿ ಆಲೂರು ಕುಂದಾಪುರದಲ್ಲ. ಆಹಾರ ಮೇಳ ಮತ್ತು ಸಂತೆ, ದೇಹ ಶುದ್ಧೀಕರಣ ಚಿಕಿತ್ಸಾ ವಿಧಾನಗಳ ಪರಿಚಯ, ಗೋಮಾತೆ ಅಪ್ಪುಗೆ, ದೇವವನ ಔಷಧಿವನ, ರೋಗ ನಿರೋಧಕ ಮನೆ ಮದ್ದುಗಳ ತಯಾರಿಕೆ ಪ್ರಾತ್ಯಕ್ಷಿಕೆ, ಹೀಗೆ ವೈವಿಧ್ಯಮಯವಾಗಿರೋ ಕಾರ್ಯಕ್ರಮ ಚಿತ್ರಕೂಟ ಆಯುರ್ವೇದ ಹಬ್ಬದಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187471878. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ. ಇವತ್ತು ಕುಂದಾಪುರ ಮಾತುಕತೆಯಲ್ಲಿ ಯಾರಿದ್ರು ಕೇಂದ್ರೆ, ಸೋಲ್ಜರ್. ನಮ್ಮಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರೆ. ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದನ್ನೇ ಹೇಳಿದ್ದು. ಒಬ್ಬ ಕೃಷಿಕ ಮತ್ತೊಬ್ಬ ಜವಾನ್, ಯಾರು ಅಂತ ಹೇಳಿದ್ರೆ ಸೈನಿಕ. ಇಬ್ರು ಒಂದು ದೇಶಕ್ಕೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡ ಆ ಇಬ್ರು ಒಬ್ರು ಗಡಿಯಲ್ಲಿ ಕಾದ್ರೆ ಒಬ್ರು ದೇಶದ ಆಹಾರದ ಕೊರತೆ ನೀಗಿಸೋದಕ್ಕೆ ಅವ್ರು ಹೋರಾಡ್ತಾ ಇರ್ತಾರಂತ. ಅಂತ ಒಬ್ಬ ಸೈನಿಕ ಇವತ್ತು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋದಲ್ಲಿ. ಅವ್ರ ಹೆಸರು ಕರುಣಾಕರ ಗಾಣಿಗ, ನಮ್ಮೂರರೇ, ಬಸರೂರಲ್ಲ ಸರ್?
4: ಬಸರೂರು, ಮೊದಲು ಹುಟ್ಟದ್ದು ಕೋಟೇಶ್ವರ.
3: ಕೋಟೇಶ್ವರದಲ್ಲಿ ಹುಟ್ಟದ್ದು, ಈಗ 20
4: ಬಸರೂರು.
3: ಕರುಣಾಕರ ಗಾಣಿಗ ಅವರು ನಮ್ಮ ಕಾರ್ಯಕ್ರಮದಲ್ಲಿ. ಸರ್ ನಮಸ್ಕಾರ.
4: ನಮಸ್ಕಾರ.
3: ತುಂಬಾ ಖುಷಿ ಆಯ್ತು ನಮ್ಮ ಸ್ಟುಡಿಯೋದಲ್ಲಿ ಸೋಲ್ಜರ್ಸ್ ಗಳನ್ನ ಕಾಂಬುದಂದ್ರೆ ಭಾರಿ ಖುಷಿ ಆತ. ಯಾಕಂದ್ರೆ ಅಪರೂಪದಲ್ಲಿ ಅಪರೂಪ, ಅದು ನಮ್ಮ ಬದಿಯಲ್ಲೆಲ್ಲ ಅಂದ್ರೆ ನಮ್ಮ ಸೌತ್ ಕ್ಯಾನರಾದಲ್ಲಿ ಈ ಆರ್ಮಿ ಹಾಪರ್ ತುಂಬಾ ಕಡಿಮೆ. ನಮ್ದೇ ಒಂದೇ ಬ್ಯಾಂಕ್, ಇಲ್ಲಾಂದ್ರೆ ಟೀಚರ್, ಇಲ್ಲಾಂತ ಹೇಳಿದ್ರೆ ಬೇಕರಿ, ಅಲ್ಲ ಅಂತ ಹೇಳಿದ್ರೆ ಹೋಟೆಲ್. ಅದು ಬಿಟ್ರೆ ಇಂಥ ಕೆಲಸಗಳೇ ಚೂರು ಪಾರ್ಕಾಂಬುದ್ ಬಿಟ್ರೆ ನಾವು ಸೈನಿಕರಾಗಿ ಒಪ್ಪುದು ಅಪರೂಪ. ಅಂತದ್ರಲ್ಲಿ ನೀವ್ ಹೆಂಗ್ ಸರ್ ಈಗ ಸೈನಿಕನಾಗೋದಕ್ಕೆ ಚೂಸ್ ಮಾಡ್ಕೊಂಡ್ರಿ, ಅದ್ರ ಆಯ್ಕೆ ಹೆಂಗ?
4: ಅಂದ್ರೆ ನಾನ್ ಮೊದ್ಲು ನಮ್ಮ ಮಾವ ಇದ್ರು ಒಬ್ರು, ಅವ್ರ ಹತ್ರ ಕೇಳ್ತಾ ಇದ್ದೆ ಪವರ್ಫುಲ್ ಯಾವ್ದು. ಅವ್ರು ಯಾವತ್ತು ಹೇಳೋದು ಮಿಲಿಟರಿ, ಮಿಲಿಟರಿ ಅಂದ್ರೆ ಪವರ್ಫುಲ್. ಒಂದು ಎರಡನೇದಾಗಿ 99 ಕಾರ್ಗಿಲ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೆ ನಾನು. ಅವಾಗ ಟಿವಿ ಏನಿಲ್ಲ ನಮ್ಮನೇಲಿ, ಟಿವಿ ಮನೇಲಿ ಕರೆಂಟ್ ಬಂದಿದೆ ನಮ್ಮ ಆರ್ಮಿ ಹೋದ್ಮೇಲೆ. ನಿಜ ಹೇಳ್ಬೇಕಂದ್ರೆ ಅದು ಮುಂಚೆ ಕರೆಂಟ್ ಇರ್ಲಿಲ್ಲ, ಇತ್ತು ಕರೆಂಟ್ ಇರ್ಲಿಲ್ಲ ಇತ್ತು ಅಲ್ಲ. ಹಾಂಗಲ್ಲ, ಈಗ ಕೆಲವ್ರು ಹೇಳ್ತಾರೆ ಬಡವರಾದ್ರ ಮೇಲೆ ಹೋಗ್ತಾರೆ ಅಂತೇಳಿ, ಅದೆಲ್ಲ ಸುಳ್ಳು. ಯಾಕಂತ ಹೇಳಿದ್ರೆ ನಾ ಟ್ರೈನಿಂಗ್ ಮಾಡೋತ್ತಿಗೆ ಕಾಫಿ ಎಸ್ಟೇಟ್ ಇರುತ್ತಲ್ಲ, ಅವ್ರ ಮಕ್ಕಳೆಲ್ಲ ಮಟ್ಟಿಗಿದ್ರು. ಹಾ, ಮತ್ತೆ
3: ಮಡಿಕೇರಿಯವರು,
4: ಚಿಕ್ಕಮಗಳೂರವರು, ಮತ್ತೆ ಸುಮಾರು ಜನ ಇದ್ರು ಎಲ್ಲ. ಕೆಲವರೆಲ್ಲ ಆಲ್ರೆಡಿ 2 ಜನರೇಷನ್ ಇಂದ ಅವ್ರದ್ದು ಇದೇ ಇದ್ರಲ್ಲಿ, ಯಾವ್ದ್ರಲ್ಲ ಆರ್ಮಿಯಲ್ಲೇ ಇದ್ರು. ಸೊ ಅವ್ರಿಗೇನು ಕಮ್ಮಿ ಇಲ್ಲ, ಬಟ್ ಅವ್ರ ಒಂದ್ ಮನ್ಸಲ್ಲಿ ಒಂದು ಅಷ್ಟೇ. ನಮ್ಗೊಂದಿತ್ತು, ನಾನ್ ಸ್ವಲ್ಪ ಸಂದೀಪತಿ ಹೆಂಗೆ ಫಸ್ಟ್ ಬೆಂಚ್ ಅಲ್ಲಿ ಇದ್ದವ ನಾನು. ಅಂದ್ರೆ ಫಸ್ಟ್ ಬೆಂಚ್ ಫಸ್ಟ್ ಯಾರ ಹತ್ರ ಅಲ್ಲಿ?
3: ಗಾಂಧಿಗಳು
4: ಅಲ್ಲ, ಕುಳ್ರೆ
3: ಕುಳ್ರಿರ್ತಾರೆ
4: ಎಲ್ಲಕ್ಕಿಂತ ಹೈಟ್ ಕಮ್ಮಿ. ನಂಗೆ ಅಂದ್ರೆ ಹೈಟು ಬೇಕಿತ್ತು. ನಾನು ಎಸ್ ಎಲ್ ಸಿ ತನಕ ಫಸ್ಟ್ ಬೆಂಚ್ ಫಸ್ಟ್. ಯಾವತ್ತು ಆಗ ಕಮ್ಮಿ ಸಿಕ್ಕ ಅದೆಲ್ಲ ಹೇಳುದ್ ಬೇಡ.
3: ಯಾಕಂದ್ರೆ ಇವತ್ತು ಯಾವ್ದೋ ಒಂದು ಮಗು ಪಾಪ ನಾನು ಇನ್ನೂ ಕುಳ್ಳಿದ್ದೆ ಅಂತ ತುಂಬಾ ಇನ್ಫಿರಿಯಾರಿಟಿ ಫೀಲ್ ಮಾಡ್ತಾ ಇದ್ರೆ ನಾನು ಕರುಣಾಕರ ಗಾಣಿಗಳ ತರ ಉದ್ದ ಇಲ್ಲ ಕಂಠಳಿ.
4: ಗ್ಯಾರಂಟಿ ಟ್ರೈ ಮಾಡಿದ್ರೆ ಎಂತದ್ದು ಆಗ್ತದೆ. ಅದಕ್ಕೂ ನಾನೇ ಇದೆ ಉದಾಹರಣೆ. ಬೇಕಾದ್ರೆ ನನ್ನ ಶಾಲೆ ಕೋಟೇಶ್ವರ ಶಾಲೆ ವಿಚಾರಿಸ್ಲಕ್ ಬೇಕಾದ್ರೆ ನಂದು ಟೈಮಿಂಗ್ ಮಕ್ಕಳೆಲ್ಲ ಹೆಂಗಿದ್ರು ಅಂತ ಹೇಳ್ಬಿಟ್ಟು. ನಂದು ಎದುರಿಗೆ ಒಂದ್ ದೊಡ್ಡ ಇದೇ ಇತ್ತು ನಂಗೆ ಅಂತಂತೇಳಿ. ಈಗ ಎಂತ ಮಾಡುದು, ನಾ ಹೈಟ್ ಕಮ್ಮಿ ಆಯ್ತಲ್ಲ ಅಂತೇಳಿ
3: ಅದೇ ಟೆನ್ಷನ್.
4: ಅದು ಟೆನ್ಷನ್ ಇತ್ತು. ಮಿಲಿಟರಿ ಬೇಕಾದ್ರೆ ಹೈಟ್ ಬೇಕು ಮತ್ತೆ ವೇಟ್ ಬೇಕು. ನಮ್ ಸಿಕ್ಕಾಪಟ್ಟೆ ಸಪೂರ ಇದ್ದೆ. ಕಡೆಗೆ ಒಬ್ರು ಹೇಳ್ರೆ ನಂಗೆ ನೀವು ಓಡು ಶುರು ಮಾಡೋಣ ಆಯ್ತು. ಅಲ್ಲಿಂದ ಶುರು ಮಾಡಿದೆ 2 ಕಂಟಿನ್ಯೂ ಓಡೋದು ಮತ್ತೆ ಮರ ಹತ್ಕೊಂಡು ಹೇಳುದು. ಆಗಲೇ ಜಿಮ್ ಅಲ್ಲಿ ಎಲ್ಲಿತ್ತೆ ಆಗಲೇ. ಈಗ ಯಾರೋ ಒಬ್ರು ಅವರಿಗೆ ಮತ್ತೆ ಇನ್ ನಾವ್ ಜಿಮ್ ಸೇರಿ ನಾವ್ ಮುಂದ್ ಬರ್ಕದಲ್ಲ ಅಂದ್ರೆ ಜಿಮ್ ಇರ್ತದೆ ನಮ್ಮಂತರ ಜಿಮ್ ಅಲ್ಲಿ ಉಂಬಕ್ಕೆ
3: ಅಂತದ್ರಲ್ಲಿ ಅದೆಲ್ಲ ದೂರದ ಮಾತು ಹಂಗಾಗಿ ಮರ ಹಿಡ್ಕೊಂಡು
4: ನೇತಾಡ್ತಿದ್ದೇನೆ ಎಲ್ಲಿ ಮರ ಮತ್ತೆ ದೇವಸ್ಥಾನ ಕೇರೆ ಕೋಟೇಶ್ವರ ದೇವಸ್ಥಾನ ಕೇರೆ ಈಜು ಪಾರ್ ಆಗ್ತಿದ್ದೇನೆ ನಾನು ಆಚೆಗೆ ಹಾ ಈಜ್ತಾ ಇದ್ದೆ
3: ಅಂದ್ರೆ
4: ಹೈಟ್ ಕೋಟಿತೀರ್ಥ ಆ ಕೆಲಸ ಇನ್ಸಿಡೆಂಟ್ ಎಲ್ಲ ಆಯ್ತಲ್ಲ ಕೆಲವರು ತೀರಿ ಹೋದಲ್ಲ ಆಯ್ತಲ್ಲ ಅದಕ್ಕೆ ನಮ್ಮ ಮಕ್ಕಳಿಗೆಲ್ಲ ಯಾರು ಎಂತ ಮಾಡ್ತಾರೆ ಅವಾಯ್ಡ್ ಮಾಡ್ತಿದ್ರು ಬಟ್ ನಾನು ಕದ್ದು ಮುಚ್ಚಿ ಓದಿದ್ದೆ ಹಂಗೆ ಹಂಗೆ ಸ್ವಲ್ಪ ಹೈಟ್ ಆಯ್ತು ನಂದು ಅಂದ್ರೆ ಆರ್ಮಿ ಬೇಕು 157 ಬೇಕಾಯ್ತು 155 ಬೇಕಾ ಅಷ್ಟ ಆಯ್ತು ಯಾಕಂದ್ರೆ ಫಸ್ಟ್ ಒಂದ್ಸಲ ನಾನು ಫಸ್ಟ್ ಇಯರ್ 20ಗೆ ಪೇಪರ್ ಎಲ್ಲ ಬಂದಿತ್ತು ಅಡಿಷನ್ ಪೇಪರ್ ಉದಯನೆಲ್ಲ ಕೂಳೂರಲ್ಲಿ ಇತ್ತಂದ್ರೆ ರ್ಯಾಲಿ ನಾನು ರಾತ್ರಿ ಹೋಯ್ದೆ ಅಲ್ಲಿ ಒಂದ್ 2000 ಜನ ಬಂದಿರ್ ಸುಮಾರು ಅದ್ರಲ್ಲಿ ಎಷ್ಟು ಒಂದ್ 200 ಜನ ಸೆಲೆಕ್ಷನ್ ಆಗೋದಷ್ಟೇ 2000 ಜನಕ್ಕಿಂತ ಜಾಸ್ತಿ ಇದ್ರೆ ಕಡಿಗೆ ನಾನು ಶಾಲೆಯಲ್ಲಿ ಯಾವತ್ತು ಪ್ರೈಸ್ ತಕೊಂಡ್ಲ ಯಾವತ್ತು ಓಟದಲ್ಲ ಇಲ್ಲಿ ಯಾವ್ದಲ್ಲ ಒಂದ್ ಲಾಟ್ ಸೇರಿ ತಕೊಂಡಿಲ್ಲ ನಾನು ನಮ್ಮಅಮ್ಮ ಯಾವತ್ತು ಹೇಳುದು ನೀ ಲಾಟಿ ತಗೊಳ್ತಿಲ್ಲ ಮೇಡಮ್ ಕಡಿ ಅಂತ ಮಾಡಿದ ಅಲ್ಲಿ ಓಡಕ್ ಹೋದ್ ಇನ್ನೂರು ಜನ ಒಂದ್ಸಲ ಓಡ್ತಿದ್ರಲ್ಲ ಅದ್ರಲ್ಲ ಮೂರನೇ ಬಂದಿದೆ ಇನ್ನೂರು ಜನರಲ್ಲಿ ಮೂರನೇ ಬಂದಿದೆ ಆಯ್ತು ಸೆಲೆಕ್ಷನ್ ಎಲ್ಲ ಆಯ್ತು ಮೆಡಿಕಲ್ ಫಿಟ್ ಇದ್ದೆ ನಾನು ಮೊದ್ಲಿಂದ ಆಮೇಲೆ ಪ್ರತಿಯೊಂದು ಫಿಸಿಕಲ್ ಫಿಟ್ ಇದ್ದೆ ಮೆಂಟಲಿ ನಾನು ಅದು ಸ್ಟ್ರಾಂಗ್ ಮಾಡ್ಕೊಂಡು ನಾ ಆರ್ಮಿಗೆ ಹೋಯ್ಕಂತೇಳಿ ಇಲ್ಲಂದ್ರೆ ಈಗ ಆರ್ಮಿ ಫಿಟ್ ಇದ್ದವ್ರು ಇತ್ತಲ್ಲ ಬೇರೆ ಯಾವ್ದನ್ನು ಮಾಡ್ಲಕ್ ಜಾಬ್ ಪೊಲೀಸ್ ಅದು ಇದು ಅಂತ ಬಿಟ್ಟು ಬಟ್ ನಂಗೆ ಒಂದಿರಿತ್ತು ನಾನು ಆರ್ಮಿಗೆ ಹೋಯ್ಕಂತೇಳಿ ಅದಕ್ಕಿಂತ ಮುಂಚೆನೆ ಕೆಲವೊಂದು ಮಾತಾಡಲಿಕ್ಕೆ ಅಂತಿದ್ದೆ ಆರ್ಮಿ ಕೆಲವರು ದುಡ್ಡೆಲ್ಲ ಕೊಡ್ಕತ್ ಲಂಚ್ ಎಲ್ಲ ಕೊಡ್ಕತ್ ಮರೆ ಅಂತೇಳಿ ಎಲ್ಲ ಹೇಳ್ತಿದ್ದೆ ಅದೆಲ್ಲ ಸುಳ್ಳು ಅದೆಲ್ಲ ಇಲ್ಲ ಆತರ ಅಂತ ಇಲ್ಲ ಅಷ್ಟೇ ಅಷ್ಟೆಲ್ಲ ಹೇಳುದಷ್ಟೇ ನೀನ್ ದುಡ್ಡಿಗೆ ಅಂತ ಮಾಡ್ತೀಯ ಕಡೆ ಈ ಕಲ್ ಕೊಡುಕೆ ಹಂಗೆಲ್ಲ ಅಂತಿದ್ರ ಆ ಟೈಮಲ್ಲಿ ಎಂತ ಇತ್ತಂದ್ರೆ ಹೇಳಿದ್ರೆ ಜನರ ಮನ್ಸೊಳಗೆ ಗೌರ್ಮೆಂಟ್ ಜಾಬ್ ಆರ್ಮಿ ಅಂದ್ರೆ ಗೌರ್ಮೆಂಟ್ ಜಾಬ್ ಅಂತ ಹೇಳಿರುತ್ತೆ ಅಲ್ಲಿ ಅದೆಲ್ಲ ಇರತ್ತೆ ಅದಕ್ಕೋಸ್ಕರ ಎಂತ ಆಯ್ತು ನಾ ಹೆದರ್ಕಂಡ್ಲ ನಾ ಹೋದೆ ಸೆಲೆಕ್ಷನ್ ಆಯ್ತು ಮೆಡಿಕಲ್ ಎಲ್ಲ ಆಯ್ತು ಮನೆಗೆ ಕಾಲ್ ಲೆಟರ್ ಬಂತು ನಂಗೆ ಈ ದಿನ ಬರ್ಬೇಕಂತೇಳಿ ಅಂದ್ರೆ ನಾನು ಆದ 2001 2002 March 6 ನೀವು ಜಾಯ್ನ್ ಆಯ್ಕೊಂತ ಅಲ್ಲಿ ಬಂತು ನಾನು ಮಾರ್ಚಲ್ಲೇ ಹೋಯ್ದೆ ಇಲ್ಲಿ ಮಂಗಳೂರಿಗೆ ಹೋದೆ ಅವ್ರದ್ದೆಲ್ಲ ಟಿಕೆಟ್ ಅವ್ರದೇ ಇರತ್ತೆ ಆರ್ಮಿ ಒಂದ್ಸಲ ಜಾಯ್ನ್ ಆದ್ಮೇಲೆ ಅಲ್ಲಿ ಅವ್ರದ್ದೆ ಜಾಯ್ನ್ ಆದೆ ಅವ್ರಿಗೆ ಅವರು ನನ್ನ ರೈಲ್ವೆ ಸ್ಟೇಷನ್ ಬಂದ್ ಬಿಟ್ರ ನಾವ್ ಒಂದ್ 15 ಜನ ಮಕ್ಕಳಿದ್ರು ಆರ್ಮಡಿಗೆ ಹೋಪರ್ ಅದ್ರಲ್ಲಿ ಕೆಲವರು ಓಡ್ ಬಂದ್ರೆ ಆಯ್ದೆ ನಾವೆಲ್ಲ ಟ್ರೈನಿಂಗ್ ಮಾಡ್ತಾ ಒಂದೂವರೆ ವರ್ಷ ಟ್ರೈನಿಂಗ್ ಇರತ್ತೆ ಅಲ್ಲಿ
3: ನಿಮ್ಗೆ ಎಷ್ಟು ವಯಸ್ಸು ಆರ್ಮಿಗೆ ಜಾಯ್ನ್ ಆಪತ್ತಿಗೆ
4: 17 ಅಂದ್ರೆ 17 ವರ್ಷ ಆಯ್ತು
3: ಓ ಅಷ್ಟು ಸಣ್ಣ
4: ಈಗ 21 ವರ್ಷ ಆಯ್ತು ಮೊದ್ಲು 16 ಏಜ್ ಇದ್ದಿತ್ತು ನಿಮ್ಗೆ 16 ಅಂದ್ರೆ SLC ಮುಗಿತಿತ್ತು ಗೊತ್ತಾ ಮೊದ್ಲ ನಂತರ 5 ವರ್ಷಕ್ಕೆ ಹಾಕ್ತಿದ್ರ ಒಂದನೇ ಕ್ಲಾಸ್ 5 ವರ್ಷಕ್ಕೆ ಹಾಕ್ತಿದ್ರ ಆಗಲಿಗೆಲ್ಲ ಹಂಗೆಲ್ಲ
3: ಕರೆಕ್ಟ್
4: ಆಧಾರ್ ಕಾರ್ಡ್ ಇದ್ರಕ್ಕೆ ಅಂತ ಇಲ್ಲ ನಾವೆಲ್ಲ ಒಪ್ಪತ್ತಿಗೆ ಕಡೆಗೆ ಅದೇ 17 ವರ್ಷ ಆಯ್ತು ಕಡೆಗೆ ಅಲ್ಲಿ ಟ್ರೈನಿಂಗ್ ಹೋದೆ ಅಲ್ಲೂ ಮತ್ತೆ ಮೆಡಿಕಲ್ ಎಲ್ಲ ವಾಪಸ್ ಹತ್ರಿ ಅಂದ್ರೆ ಇದಿಲ್ಲ BRO ಮಾಡ್ತಾರೆ ಮೆಡಿಕಲ್ ಮತ್ತೆ ಅಲ್ಲಿ ಸೆಂಟ್ರಿಗೆ ಹೋದ್ಮೇಲೆ ಅಲ್ಲೂ ಒಂದ್ಸಲ ಆತ್ ಮೆಡಿಕಲ್
3: ಅಲ್ಲ ಇದಕ್ಕಿಂತ ಮುಂಚೆ ನೀವೀಗ ಆರ್ಮಿಗೆ ಸೇನೆಗೆ ಸೇರ್ತೆ ಮಿಲಿಟರಿಗೆ ಹೋಪದಂದಾಗ ನಿಮ್ ಮನೆಯವರೆಲ್ಲ ಹ್ಯಾಂಗ್ ರಿಯಾಕ್ಟ್ ಮಾಡ್ರ
4: ನಾ ಸೇರೋರಿಗೆ ಗೊತ್ತಿಲ್ಲ ವಿಷಯ ಗೊತ್ತಿಲ್ದಂಗೆ ಹೋಯ್ದೇನೆ ನಾನು ಒಬ್ಬನೇ ಮಗ ನನ್ನ ಅಮ್ಮನಿಗೆ
3: ಹೌದಾ
4: ಒಬ್ಬನೇ ಮಗ ನನ್ನ ತಂಗಿ ಇದ್ದಾಳು ಒಬ್ಳು ನಾವಿಬ್ರೆ ಅವ್ರಿಗೆ ಹೇಳಲಿಲ್ಲ ನಾನು ಹಿಂಗ ಹಿಂಗ ಇತ್ತಂದಲ್ಲಿ ಕಡೆಗೆ ನಾನು ಹೋಪ್ ಸುರು ಮಾಡಿ ಹಿಂಗೆ ಇತ್ತು ಒಂದ್ ಕಣಕ ಬತ್ತಂದು ಹೋದ
3: ಹೋದೆ ಓದಿದ SSLC
4: PUC ಹೋಯ್ತಿದ್ದೆ ಕಾಮರ್ಸ್ ತಕ್ಕಿದ್ದೆ
3: ಅಷ್ಟಿಗೆ ಇದೆಲ್ಲ ಆಯ್ತು ಕಡೆ ಸೀದಾ
4: ಹೊರಟಿದ್ದೆ ಹಿಂದ್ ಕಂಡದಲ್ಲ ಮುಂದ್ ಕಂಡದಲ್ಲ ಸೀದಾ ಹೋದ್ದೆ
3: ಕಡೆಗೆ ಹೋಪದಿಗೆ ಇಲ್ಲಿಂದ ಹೋಪಕ್ಕೆಲ್ಲ ಜನ ಇದ್ದೀರಾ ಅಥವಾ
4: ಇಲ್ಲಿಂದ ಮಂಗಳೂರಿಗೆ ನಾನು ಒಬ್ಬನೇ ಹೋದೆ ಅಲ್ಲಿಂದ ಜನ ಇದ್ರು ಸೇರಿ ಈಗ ಜಾಯ್ನ್ ಆದ್ರೆ ಇತ್ತಲ್ಲ ಕೆಲವರು ಸೇರಿಕೊಂಡಿರ್ತಾರೆ ಅಂದ್ರೆ ಜಾಯ್ನ್ ಆಯ್ತು ಅವ್ರದೆಲ್ಲ ಅವ್ರಿಗೆ ಕಾಲ್ ಲೆಟರ್ ಬಂತು ಅವ್ರು ನಾವೊಂದು 15 ಜನ ಇದೆ ಸರ್ಸಿಗೆ ನಾವೆಲ್ಲ ಒಂದ್ ಸೆಂಟ್ರಿಗೆ ಹೋಪ್ ಅವ್ರು
3: ಒಟ್ಟೆ ಹೊರೆ ನೀವು
4: ನಾಳೆ ಒಟ್ಟಿಗೆ ಹೋಯ್ತು ರೈಲ್
3: ಯಾಕಂದ್ರೆ ಒಂದ್ ಹಳ್ಳಿಯಿಂದ ಒಂದ್ ಮಗು ಇನ್ನೊಂದ್ ಯಾವ್ದೋ ರಾಜ್ಯಕ್ಕೆ ಹೋತಂದ್ರೆ ಅದು ರೈಲ್ವೆ ಸ್ಟೇಷನ್ ಇಲ್ಲ ಅಂತ ಗೊತ್ತಿಪ್ಪುದಿಲ್ಲ
4: ರೈಲ್ವೆ ಸ್ಟೇಷನ್ ಗೊತ್ತಿದ್ದಿಲ್ಲ ಮತ್ತೆಂತ ಗೊತ್ತ ಮತ್ತೊಂದ್ ಭಾಷೆ ನಮ್ಗೆ ಹಿಂದಿ ಬತ್ತಿಲ್ಲ ಅವ್ರಿಗೆ ನಮ್ ಭಾಷೆ ಬತ್ತಿಲ್ಲ
3: ಮ್ಯಾನೇಜ್
4: ಆಯ್ತು ಫಸ್ಟ್ ಎಂತ ಆಯ್ತಲ್ಲ ನಾವು ಅಲ್ಲಿ ಸೌತ್ ಇಂಡಿಯನ್ಸ್ ಬರ್ತಾರಲ್ಲ ತಮಿಳ್ನಾಡು ನಾವು ಈ ಕನ್ನಡದವ್ರು ಸ್ವಲ್ಪ ಮಾತಾಡ್ತಾರೆ ಹಿಂದಿ ಅಂತ ಸ್ವಲ್ಪ ಬಂದಿರುತ್ತೆ ತಮಿಳು ಅವ್ರಿದ್ರಲ್ಲ ತಮಿಳವರು ಮತ್ತೆ ಆಂಧ್ರದವರು ಒಂಚೂರು ಆಂಧ್ರದವ್ರು ಅಡ್ಡಿಲ್ಲ ಸ್ವಲ್ಪ ಆ ತಮಿಳು ಅಂತೂ ಬಿಲ್ಕುಲ್ ಬತ್ತಲ್ಲ ಪಾಪ ಅವ್ರಿಗೆ ಕಲಿಬಾರ ಭಯಂಕರ ಸ್ಟ್ರಗಲ್ ಮಾಡ್ತಾರ ಅವ್ರು ಬಟ್ ನನ್ಗೆ ಸ್ವಲ್ಪ ಈಜಿ ಆಯ್ತು ಹೆಂಗಂತ ಅಲ್ಲಿ ಮಾರಿ ಮಾತ್ ಮತಿ ಹೊಡಿತಿದ್ದೆ ಬಡ ಬಡ ಬಡ ಅಂದೇಳಿ ಅಂದ್ರೆ ಹೊಡಿತಾರೆ ಅಂದ್ರೆ ಹೊಡಿಲೇ ಬೇಕು ಮಾತ್ ಮತಿ ಅಂದ್ರೆ ಬಡಗಿ ಬಿತ್ತು ಸಮಿ ಬಿಡ್ತಿದ್ ಎಂತಕಂದ್ರೆ ಬಿಡ್ತಾರೆ ಅದು ಬಿಡ್ಲೇ ಬೇಕು ಆಕ್ಚುಲಿ ಈಗ ನೀವು ಕಂಡಿರಿ ಈಗ ಶಾಲೆಲ್ಲ ನಾಕಿಂತೆ ಮಕ್ಳಿಗೆಲ್ಲ ಹೊಡೆದು ಮನೆಯವರು ಹೋಗ್ತಾರೆ
3: ಹೊಡಕಿಲ್ಲ ಈಗ
4: ಅದೇ ದೊಡ್ಡ ಮೇನ್ ಪ್ರಾಬ್ಲಮ್ ಅದು
3: ಅಂದ್ರೆ ಹೊಡಿಕಂತ್ರೆ ನೀವು
4: ಸ್ವಲ್ಪ ಒಂಚೂರು ಬೀಳಿಕೆ
3: ದಂಡಂ ದಶಗುಣಂ
4: 100% ನಾವಲ್ಲಿಗ ಅಲ್ಲಿಗ ಸೇರಿದ್ರ ಆರ್ಮಿ ಹೆಂಗಂದ್ರೆ ಇರ್ತವ್ರು ತಲೆ ಮತ್ತೆ ಬೇರೆ ಬೇರೆ ರೀತಿ ಮೆಂಟಾಲಿಟಿ ಇರುತ್ತೆ ಅವ್ರೆಲ್ಲ ಪೆಟ್ಟು ಹೆದರ್ಕಿಂತ ಮತ್ತೆ ಕಲಿತಾರಲ್ಲ ಅವ್ರ ನಾನು ಒಂದ್ ವಾರದಲ್ಲಿ ಹಿಂದಿ ಕಲ್ತಿದ್ದೆ ಅಷ್ಟೊತ್ತಿ
3: ಹೌದಾ
4: ಒಂದ್ ವಾರದಲ್ಲಿ ಹಿಂದಿ ಕಲ್ತಿದ್ದೆ ಆ ಬಡಗಿ ಬೇಡ ಅಂತೇಳಿ ಕಡೆಗೆ ಕಲ್ತೆ ಭಾಷೆ ಬಂತು ನನ್ಗೆ ಆಮೇಲೆ ನಾನು ಈಗ ಕೆಲ ಅಲ್ಲಿ ನಿಮ್ಗೆ ನಂಬುದಿಲ್ಲ ಹೇಳ್ರೆ ನಾನಲ್ಲಿ ಟ್ರೂಪ್ ಸೀನಿಯರ್ ಇದ್ದೆ. ಟ್ರೂಪ್ ಸೀನಿಯರ್ ಅಂತ ಹೇಳಿದ್ರೆ ಈಗ ಲೀಡರ್ ಮಾಡುದಿಲ್ಲ, ಶಾಲೆಯಲ್ಲಿ ಒಂದು ಕ್ಲಾಸ್ ಅಲ್ಲಿ ಲೀಡರ್ ಮಾಡಿಬಿಡ್ತಾರೆ ಕಣೆ. ಇವನಿಗೆ ಎರಡು ಬಚ್ಚಿ ಬರ್ತಾ ಅಂದ್ರೆ ಅವ್ರೆಂತ ಅನ್ಕಂತಾರೆ ಗೊತ್ತಾ, ಸೌತ್ ಇಂಡಿಯನ್ ಅಂತಂದ್ರೆ ಎಲ್ಲದು ಒಂದೇ, ತಮಿಳು ಸಭೆ ಏಕೆ ಸಬ್ ಹಿಂದಿ ಅಂದ್ರೆ ಒಂದೇ ಲ್ಯಾಂಗ್ವೇಜ್ ಅಂತ ಹೇಳಿ ಇವನೇ ಪರ್ಫೆಕ್ಟರ್ ಮಾಡಿಬಿಟ್ಟು ಇವ್ನು ಎರಡು ಭಾಷೆ ಹಿಂದಿನೂ ಕನ್ವರ್ಟ್ ಮಾಡ್ತಾ ಮತ್ತೆ
3: ಸೌತ್ ಇಂಡಿಯನ್ ಅವ್ರಿಗೆ ಗೊತ್ತಿಲ್ಲ ಕನ್ನಡ ಬೇರೆ
4: ಅರ್ಥ ಆಗ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಆದ್ರೂ ನಾರ್ಮಲ್ ಆಗಿ ಈಗ ಸೌತ್ ಕನ್ನಡದವ್ರ ಮನೆ ಎಂತ ತಮಿಳು ಎಲ್ಲ ಸ್ವಲ್ಪ ಮಾತಾಡ್ತಾರೆ ಅವ್ರು, ಕಲ್ತು ಬಿಡ್ತಲ್ಲ ಹೋದ್ಮೇಲೆ ಎಲ್ಲ ಬತ್ತೆ
3: ಬಾಹುನಾರ
4: ಎಲ್ಲ ಬಂದೇ ಬತ್ತೆ ಅಂದ್ರೆ ಅದು ಮತ್ ಆದ್ಮಿ ಹಂಗೆ ಯಾಕಂದ್ರೆ ಎಲ್ಲ ಒಟ್ಟಿಗೆ ಇರ್ತಲ್ಲ ನಾವು ಹೀಗೆ ಹಂಗಲ್ಲ ಶಾಲೆಗೆ ಬಿಡ್ತ್ರ ಹೋತ್ರ ಒಟ್ಟಿಗೆ ಹೈಕಂದು ಸ್ನಾನ ಮಾಡಿದ ಒಂದು ದೊಡ್ಡ ಕೆರೆ ಟೈಪ್ ಇರತ್ತೆ ಅಂದ್ರೆ ಕೆರೆ ಅಲ್ಲ ಇದೆ ಟ್ಯಾಂಕಿ ಎಲ್ಲ ಒಟ್ಟ ಗತಸ ನೀರ್ ಹಾಕೊಂಡಲ್ಲೇ ಹಂಗೆ ಅಲ್ಲ. ಈಗ ಸ್ವಲ್ಪ ಚೇಂಜಸ್ ಆಯ್ತು, ಮೊದ್ಲೆಲ್ಲ ಆ ಟೈಪ್ ಈಗೆಲ್ಲ ಬಾತ್ರೂಮ್ ಶವರ್ ಎಲ್ಲ ಇತ್ತು. ನಾವಲ್ಲಿ ನಾವು ಜಾಯಿನ್ ಆಗಿ ಎಷ್ಟೇನು ಇಷ್ಟೆಲ್ಲ ಇರಲಿಲ್ಲ, ಈಗ ಆಡಿಲ್ಲ ಅಡ್ವಾನ್ಸ್ ಆಯ್ತು ಎಲ್ಲ. ಈಗ ನಾನು 4 ವರ್ಷ ಟ್ರೈನಿಂಗ್ ಸೆಂಟರ್ ಆರ್ಡಿಎಂಎ ಇದ್ದೆ, ಎಲ್ಲಿ ಎಲ್ಲಿ ನಾ ಟ್ರೈನಿಂಗ್ ಮಾಡ್ಕೊಂಡು ಹೋಯ್ದು ಅಲ್ಲಿ ನಾನು ಹೆಡ್ ಮಾಸ್ಟರ್ ಆಗಿದ್ದೆ ಅಂತ ಹೇಳಕ್ಕ. ಅಲ್ಲಿಗೆ ಎಲ್ಲ ಚೇಂಜ್, ಬೆಡ್ ಎಲ್ಲ ಎಲ್ಲ ಚೇಂಜ್ ಆಯ್ತು ಈಗ.
3: ಓಕೆ, ಅಲ್ಲ ನಂಗೆ ಈಗ ಒಂದು ಪ್ರಶ್ನೆ, ಈಗ ಮನೆಗೆ ನೀವು ಮಿಲಿಟರಿಗೆ ಹೋಗ್ತಿ ಅಂದಾನೆ ಹೇಳಲಿಲ್ಲ ಅಂತ ಹೇಳ್ರಿ, ಬಟ್ ಅಟ್ ಲೀಸ್ಟ್ ನೆಕ್ಸ್ಟ್ ನೀವು ಟ್ರೈನಿಂಗ್ ಅಂತ ಹೊರಟ್ರೆ ಅಲ್ಲ ಆಗಳಿಕ್ಕೂ ಹೇಳಿ ನೀವು
4: ಹೇಳ ನಾನು
3: ಮತ್ತೆ ಎಲ್ಲಿಗೆ ಹೋಗ್ತೆ ಅಂತ ಹೇಳಿ.
4: ನಾನು ಈಗ ಮಂಗಳೂರು ಹೋಗ್ಬತ್ತೆ ಒಂಚೂರು ಹೇಳಿದೆ,
3: ಬ್ಯಾಗ್ ಎಲ್ಲ ಹಿಡ್ಕೊಂಡ್ಲೆ?
4: ಬ್ಯಾಗ್ ಅಂತಿಲ್ಲ, ನಾ ಎರಡು ಅಂಗಿ ತಗೊಂಡೋಯ್ದೆ
3: ಅಷ್ಟೇ. ಹಾ, ಕಡಿಕ್ ಬಪ್ಪ ಕಾಯ್ತ ನಿಮ್ಗೆ ಎಷ್ಟೇ ಅಂದ್ಮೇಲೆ ಬಂದದ್ದು ಅಮ್ಮಂಗ್ ಗೊತ್ತಾಯ್ಕಲ್ಲ ಎಂತ
4: ಲೆಟರ್ ಬರ್ದೇನೆ ಅಲ್ಲಿಂದ. ಹಾ, ಲೆಟರ್ ಬಂದೆ ಮತ್ತೆಂತ ಇದು ಗೊತ್ತಾ, ಪೊಲೀಸ್ ಪತ್ರ ಅಲ್ಲ ವೆರಿಫಿಕೇಶನ್ ಗೆ ಪೊಲೀಸರು ಬಂದ್ರೆ ಅಮ್ಮ ಎಷ್ಟು ಪರ್ಫೆಕ್ಟ್ ಆಯ್ತು ಇವ ಆರ್ಮಿಗೆ ಹೋಯ್ದ. ಅದಲ್ದೆ ಪೊಲೀಸ್ ಹೇಳಿದ ಅಮ್ರ ನನಗಂತೂ ಹೊಪ್ಪು ಕೈಲ ಮರ ನಿಮ್ ಮಗಾರು ಹೋಯ್ದ ನಂಗೆ ಸೇರ್ಕೊಂಡ್ ಬಾರಿ ಆಸಿತ್ತ ಅಮ್ಮನ ಹತ್ರ ಹೇಳ್ರ ಅದು ಮತ್ತ ಅನ್ಕಂಡ್ರ ಅಡ್ಡಿಲ್ಲಂಗಾರೆ ಅಂತೇಳಿ.
3: ಓಕೆ, ಸೊ ಹಂಗ ನಿಮ್ ಧೈರ್ಯಕ್ ಮೆಚ್ಚಕ್ ಮಾರ ಆರ್ಮಿಗೆ ಹೊಯ್ಕೆ ಹೊಯ್ಕೆ ಅಂತ ಮಾವ ನಿಮ್ಗೆ ಇನ್ಸ್ಪೈರ್ ಮಾಡದ
4: ಮಾವನ ಕೇಂದ್ರ ನಾನು ಹೆಂಗೆ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಿಲ್ಲ ಪಾಪ
3: ಎಂತ ಹೊರ ಜಗತ್ತು ಕಂಡಿರ್ತಾರೆ ಅಲ್ಲ. ಆದ್ರೆ ನೀವು ಕಾರ್ಗಿಲ್ ಯುದ್ಧ ಆ ಟೈಮ್ ಅಲ್ಲಿ ನೀವು ಅಲ್ಲಿರ್ಲಿಲ್ಲ ಆರ್ಮಿ ಅಲ್ಲಿದ್ದೀರಿ ಅಲ್ಲ ಅಲ್ದ, ಆಗ ನೀವು ಅದನ್ನ ಅಪ್ಡೇಟ್ ತಕಂತಿದ್ರಿ. 1999
4: ಅಂದ್ರೆ ನಾನು ಜಾಯಿನ್ ಆದ 2002 March ನಾನು ಅಲ್ಲಿ ಟ್ರೈನಿಂಗ್ ಸೆಂಟರ್ ಹೋದ್ದು.
3: ಓಕೆ, 2002. ಸೊ ನೀವು ಕಾರ್ಗಿಲ್ ಟೈಮ್ ಅಲ್ಲಿ ಎಲ್ಲ ಎಂತೆಲ್ಲ ಆತಿತ್ತು
4: ಕಾಂತಿದ್ದೆ ನಾ ಪೇಪರ್, ಯಾರ ಮೇಲೆ ಪೇಪರ್ ಬರ್ತಿತ್ತು ಅವ್ರ ಮನೆಗೆ ಓದ್ತಿದ್ದೆ, ಒಬ್ಬರು ಕಾಂತಿದ್ದೆ ಮತ್ ನ್ಯೂಸ್ ಗ್ಯೂಸ್ ಎಲ್ಲ ಬರ್ತಿತ್ತಲ್ಲ ಅವಳಿಗೆ ಅದೆಲ್ಲ ಕಾಂತಿದ್ದೆ ನಾನು,
3: ತುಂಬಾ ಕುತೂಹಲ ಇದ್ದಿದ್ದ. ಸೊ ಅದಾದ್ಮೇಲೆ ನಿಮ್ಗೆ ನೀವು ಈ ತರ ಯುದ್ಧದಲ್ಲಿ ನೀವೇ ಇದ್ರೆ, ಯಾಕಂದ್ರೆ ಒಳಗಡೆ ನಿಮ್ಗೆ ಸೋಲ್ಜರ್ ಆಯ್ಕಂತಾನೆ ಆಸೆ ಇದ್ದದ್ದು
4: ಅವಳಿಗೆ ಅಂತ ಗೊತ್ತಾ. ಇದ್ರಲ್ಲಿ ಈಗ ಆರ್ಮಿ ಮೇಲೆ ತುಂಬಾ ವಿಭಾಗ ಇತ್ತು, ಆಡಮ್ ಸೆಕ್ಷನ್ ಇರತ್ತ, ನಾವು ಜಾಯಿನ್ ಆಗಕ್ಕೆ ಹೋಗಿರ್ತದ ನಮ್ಗೆ ಗೊತ್ತಿದ್ದಲ್ಲಿ ಯಾವ ಫೋರ್ಸ್ ನಾವು ಹೋಗ್ತಂತೇಳಿ, ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ನಾವು ಈ ಫೋರ್ಸ್ ಜಾಯಿನ್ ಆಯ್ತು ಅಂದಳಿ. ಇಲ್ಲಿಗೆ ನಾವೀಗ ಆರ್ಮಿ ಸೆಲೆಕ್ಷನ್ ಅಂತ ಹೋಗ್ತಾ ಅಲ್ಲಿ ಹೋಗ್ತಾ ಈ ಸಪ್ಲೈ ಇತ್ತು, ಸಪ್ಲೈ ಸೆಂಟರ್ ಅಂತೇಳಿ ಇತ್ತು, ಎಲ್ಲ ಬೇರೆ ಬೇರೆ ಟೈಪ್ ವಿಭಾಗ ಇರುತ್ತೆ. ಅದು ನಮ್ಗೆ ಗೊತ್ತಿದ್ದಿಲ್ಲ, ತಿಳುವಳಿಕೆ ಇದ್ದಿಲ್ಲ, ನಾವು ಆರ್ಮಿ ಸೆಲೆಕ್ಷನ್ ಹೋಗಿರುತ್ತೆ.
3: ಕಡಿಕ್ ಅಲ್ಲಿ ಹಾರ್ಮೇಲೆ ನಿಮ್ಮನ್ನ ಯಾವ್ದಕ್ ಹಾಕ್ರ ಅವರು?
4: ಅದನ್ನ ಆರ್ಮ್ಡ್ಗೆ ಹಾಕ್ರ. ನಮ್ಗೆ
3: ಆರ್ಮ್ಡ್ ಅಂದ್ರೆ ಎಂತ? ಅಲ್ಲಿ
4: ಆರ್ಮಡ್ ಅಂತ ಹೇಳಿದ್ರೆ ಈಗ ಟ್ಯಾಂಕ್ ಗೊತ್ತಾ, ಟ್ಯಾಂಕ್ಸ್ ಯುದ್ಧ
3: ನಲ್
4: ಟ್ಯಾಂಕ್ ಯುದ್ಧ ಟ್ಯಾಂಕ್ ಅದ್ರದ್ದು ಆಪರೇಟರ್.
3: ಓ, ಅಂದ್ರೆ ಮುಂಚೂಣಿಯಲ್ಲಿ ನೀವೇ ಇರ್ತೀರಿ
4: ಅದ್ರಲ್ಲಿ ಆಪರೇಟ್.
3: ಯಾರು ಗುಂಡು ಗಿಂಡು ಹೊಡೆದ್ರೆ ಫಸ್ಟ್ ನಿಮ್ಗೆ ತಾಗುತ್ತೆ.
4: ಗುಂಡ್ ಅಂದ್ರೆ ಅದ್ಲಿಂತ ಇತ್ತು ಅಂತ ಹೇಳಿದ್ರೆ ಟ್ಯಾಂಕ್ ಟು ಟ್ಯಾಂಕ್ ಯುದ್ಧ ಆಯ್ತು. ಈಗ ಪರ್ಸನಲ್ ಆಗಿ ಒಬ್ಬ ಇಂಡಿವಿಜುವಲ್ ಬಂದ್ ನಮ್ಮನ್ನ ಹೊಡಕಾತಿಲ್ಲ ಅವಾಗ ಟ್ಯಾಂಕ್ ಒಳಗೆ, ಟ್ಯಾಂಕ್ ಇಂದ ನಮ್ ಫೈರ್ ಮಾಡ್ಕ, ಇಲ್ಲ ರಾಕೆಟ್ ಲಾಂಚರ್ ಅಂತ ಇರುತ್ತೆ ನೋಡಿ, ಅದರಲ್ಲೂ ಏನು ಜಾಸ್ತಿ ಎಫೆಕ್ಟ್ ಆಗ್ತಿಲ್ಲ, ಬಟ್ ಟ್ಯಾಂಕ್ ಟು ಟ್ಯಾಂಕ್.
3: ಈಗ ನೀವು ಆರ್ಮ್ಡ್ ಫೋರ್ಸ್ ಅಲ್ಲಿ ಇದ್ದಾಗ ಎಲ್ಲಾದ್ರೂ ತರ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರ?
4: ನಾವು 2007 ಇತ್ತಲ್ಲ ಉಪ್ಪರಕ್ರಮ ಬಂದಿರತ್ತೆ, ಅಷ್ಟೊತ್ತು ನಾವು ಅಲ್ಲಿ ಬಾರ್ಡರ್ ಇದ್ದಿತ್ತು ರೆಡಿ ಆಯ್ ರೌಂಡ್ ಲೋಡ್ ಆಯ್ ರೆಡಿ ಆಯ್ತು, ಬಟ್ ಫೈರ್ ಆಗಿಲ್ಲ ಅಷ್ಟೇ.
3: ಬಾರ್ಡರ್ ಅಲ್ಲಿ ಎಲ್ಲಿ ಯಾವ ಪ್ಲೇಸ್ ಅಲ್ಲಿ?
4: ಜೈಸಲ್ಮೇರ್.
3: ಜೈಸಲ್ಮೇರ್ ಅಂತ ನಿಮ್ಗೆ ಆ ಹೊತ್ತಲ್ಲಿ ನಿಮ್ ಒಳಗಿನ ಹೃದಯದಲ್ಲಿ ಯಾವ ತರದ ತಲ್ಲಣ ಅಥವಾ ಏನು ಇಮೋಷನ್ಸ್ ಆಚೀಚಿ ಹೋತಾ ಇರತ್ತಂತ?
4: ಇಲ್ಲಿ ಯಾವ ಯುದ್ಧದಲ್ಲ,
3: ಯುದ್ಧ ಆತ್ ಅಥವಾ ಆಗುವ ಸಂಭವ, ನಿಮ್ಮನ್ನಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ ನೀವ್ ಇದಕ್ಕೆ ಅಂತ ಹೇಳ್ಕೊಂಡ
4: ನಿಜ ಹೇಳುದ
3: ನಿಮ್ಮ ಮನಸ್ಥಿತಿ?
4: ನಿಜ ಹೇಳ್ತಾ ಈಗ ನೋಡಿ, ಒಂದು ಸತ್ಯ ಹೇಳ್ತಾ ಇದ್ ಮಾತ್ರ, ಪ್ರತಿಯೊಬ್ಬ ಆರ್ಮಿ ಪರ್ಸನ್ ಇದ್ದಲ್ಲ ಅವ್ನು ಯೋಚನೆ ಮಾಡ್ತಾ ಹಿಂಗೆ ಹೋಯ್ಕಂತೇಳಿ, ಇದ್ ಮಾತ್ರ ಗ್ಯಾರಂಟಿ.
3: ಹೌದಾ? ಈ ತರ ಅಂದ್ರೆ ಅವ್ರು ರೆಡಿ ಇರ್ತಾರೆ ಮೆಂಟಲಿ,
4: ಅಂದ್ರೆ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ ಅವ್ರು. ನಮ್ಗೆ ಗೊತ್ತಿತ್ತು ನಾವ್ ಎಂತಕ್ಕೆ ನಮ್ಮನ್ನ ನಾ ಎಂತ ಟ್ರೈನ್ಡ್ ಆದಂತೇಳಿ ನಮ್ಗೆ ಗೊತ್ತಿತ್ತು, ಟ್ರೈನ್ ನಮ್ಗೆ ಎಂತ ಟ್ರೈನಿಂಗ್ ಕೊಟ್ಟಿದ್ರೆ ನಮ್ಗೆ ಗೊತ್ತಿತ್ತು ನಮ್ದು ಏಮ್ ಗೋಲ್ ಕ್ಲಿಯರ್ಲಿ
3: ಹಿಂಗೆ ಆಯ್ಕಂತ. ಆಗ ಹೆಂಡತಿ ಮಕ್ಕಳು ಮನೆಗಳ
4: ಅವಾಗೆಲ್ಲ ಹೆಂಡತಿ ಮಕ್ಕಳು ಇರ್ಲಿಲ್ಲ
3: ಆಗ ಇರ್ಲಿಲ್ಲ. ಓಕೆ, ಸೊ ನಿಮ್ಗೆ ಆ ಮೂಮೆಂಟ್ ಅಲ್ಲಿ ರೆಡಿ ಎಂತಾರು ಸೈ
4: ವೀರ ಹಂಗೆ ಅದನ್ನೇ ಯೋಚನೆ.
3: ಓಕೆ, ಎದೆಲ್ಲಿ ಹೆದರಿಕೆ ಆತಿಲ್ಲ ಮರ ಆ ಗುಂಡು ಸದ್ದಿಗೆ ನಾವಿಲ್ಲಿ ಕಾಮತಿಗೆ ಹೆದರ್ಕಂತಲ್ಲ.
4: ಅದು ಹಂಗೆ ಎಂತಕ್ಕಂತ ಹೇಳಿದ್ರೆ ನಾವು ಟ್ರೈನಿಂಗ್ ತಕೊಂಡಿರ್ತ ನೋಡಿ, ನಾವ್ ಅದಕ್ಕೋಸ್ಕರ ಟ್ರೈನಿಂಗ್ ತಕೊಂಡಿರತ್ತೆ. ಅದ್ ನಮ್ಗೆಲ್ಲ ಟ್ರೈನಿಂಗ್ ಅಲ್ಲೆಲ್ಲ ಹೇಳಿ ಕೊಟ್ಟಿರ್ತಾರೆ, ಹೆಂಗ್ ಒಯ್ಕ ಯಾವ ಟೈಪ್ ಗುಂಡು ಬರುತ್ತೆ, ನೀವ್ ಹೆಂಗ್ ಒಯ್ಕ ಆ ಟೈಪ್ ಎಲ್ಲ ಇರುತ್ತೆ. ಈಗ ನೋಡಿ ಯಾವ್ದೇ ಒಂದ್ ಕೆಲಸ ಇಲ್ಲಿ ನೀವ್ ಇಲ್ಲೇ ನೋಡಿ, ಯಾವ್ದಾದ್ರು ಒಂದ್ ಸಣ್ಣ ಕೆಲಸ ಅಂತ ಹೇಳ್ತೀನಿ ನಾನೀಗ, ಪೇಂಟ್ ಹೊಡೋದು ನಂಗೆ ಹೇಳ್ದಂಗ್ ಬರ್ತದ ಇಲ್ಲ
3: ಇಲ್ಲ, ಹೌದು
4: ನಮ್ಗೆ ಅದೇ ಬತ್ತ, ನಾವ್ ಅದನ್ನೇ ಕಲ್ತದ. ಸೊ ಇವ್ರು ಇದನ್ನ ಕಲ್ತಿರ್ತಾರೆ, ಅದಕ್ಕೆ ನನ್ನ ಹಂಗೆ ಅನ್ಕೊಂಬಿಡಿ ನೀವು ನಾರ್ಮಲ್ ಪೇಂಟ್ ಅಂತೇಳಿ
3: ಅಲ್ಲ, ಬಟ್ ಎಲ್ಲದೂ ಹಂಗೆ ನಾವ್ ಯಾವ್ದು ಎಕ್ಸ್ಪರ್ಟೈಸ್ ಇರ್ತೀವಿ ಅದೇ
4: ಅದೇ. ನಾನು ಒಂದ್ ವಿಚಾರ ಹೇಳ್ತೇನೆ, ನಂಗೆ ಏಕೆ ಪರ್ಸನ್ ಕೊಟ್ಟ ನಾರೋ ಸಾತಲ್ಲ, ನಂಗೆ ನಾಲ್ಕು ಕೂರ್ಸ ನಾರೋ ಸಾತನಲ್ಲಿ
3: ಮಾತಾಡೋ ಕೂರ್ಸು ನರ್ವಸ್ ಆದ್ರೆ ಈಗ ಏಕೆ 47 ಕೊಟ್ಟು ಫೈರ್ ಮಾಡಂದ್ರೆ ನಿಮ್ಗೆ
4: ನರ್ವಸ್ ಆತಲ್ಲ, ಅದು ನಿಮ್ ಜಾಗದನ್ನ ಬಂದು ಕೂಕೊಂಡ್ ಅಲ್ಲಿ ನರ್ವಸ್ ಆಗ್ತೀಗ.
3: ಹಂಗೆ ಪರಿಣತಿ ಅಂತ ಹೇಳ್ತಾರೆ. ಈಗ ನಿಮಗೆ ತರಬೇತಿ ಟೈಮ್ ಅಲ್ಲಿ ಎಷ್ಟು ಕಷ್ಟ ಇದ್ದಿತ್ತು ಅದು? ಯಾಕಂದ್ರೆ ಇದಕ್ಕಿಂತ ಮುಂಚೆ ಒಬ್ರು ಬಂದಿದ್ರು ಸುನೀತಾ ಅಂತ ಹೇಳಿ, ಅವ್ರು ಹೇಳ್ತಾ ಇದ್ರು ಅವರು ಬಾರ್ಡರ್ BSF
4: BSF
3: ಅದ್ರಲ್ಲಿ ಇದ್ದವರು. ಅದ್ ಹೇಳ್ತಾ ಇದ್ರು ತರಬೇತಿ ಟೈಮ್ ಎಷ್ಟು ಕಷ್ಟ ಆಯ್ತಂದ್ರೆ ಮನೆಗ್ ಹೋಪ ವಾಪಸ್ ಬಪ್ಪ ಇಲ್ಲಿಂದ ಓಡಿ ಹೋಪ ಅಂಬಷ್ಟು ಕಷ್ಟ.
4: ಅಷ್ಟು ಕಷ್ಟ ಇರುತ್ತೆ ಅಂತಂದ್ರೆ ನನ್ನ ಟೈಮ್ ಅಲ್ಲಿ ಕೆಲವ್ರು ಓಡಿ ಹೋಯ್ರು, ಓಡಿ ಹೋಪಂದ್ ಕಷ್ಟ ಇತ್ತು. ಓಡಿ ಹೋದ್ರೆ ಮತ್ತವ್ರ ಫ್ಯೂಚರ್ ಹಾಳ.
3: ಯಾಕೆ ಯಾವ ತರ
4: ಅಂದ್ರೆ ಪೊಲೀಸರು ಬರ್ತಾರೆ. ಯಾಕಂತೇಳಿ ನೋಡಿ, ಒಂದ್ ಏರಿಯಾ ಅಂತೇಳಿ ಆರ್ಮಿ ಬಗ್ಗೆ ತಿಳುವಳಿಕೆ ತಕ್ಕಂಡ ಅವ್ರು ಬಂದಿದ್ದು ಸ್ವಲ್ಪ ಅರ್ಥ ಆಯ್ತಾ,
3: ಒಳಗಿನ ಸೀಕ್ರೆಟ್
4: ಗೊತ್ತಿರುತ್ತೆ.
3: ಸೊ ನಿಮ್ದು ತರಬೇತಿ ಹೆಂಗಿತ್ತು, ಒಂಚೂರು ತರಬೇತಿ ಬಗ್ಗೆ ಹೇಳಿಕಮ್ಮ. ಆ ದಿನಗಳು ಎಷ್ಟು ತಿಂಗಳಿದಿತ್ತು ತರಬೇತಿ?
4: ತರಬೇತಿ ಒಂದ್ ವರ್ಷ ಒಂದು 9 ತಿಂಗಳಿರುತ್ತೆ, ಒಂದ್ ವರ್ಷ 9 ತಿಂಗಳಿರುತ್ತೆ. ಅಂದ್ರೆ ಬೇರೆ ಬೇರೆ ಇರುತ್ತೆ. ಫಸ್ಟ್ ಬೇಸಿಕ್ ಅಂತ ಮಾಡ್ತಾರೆ. ಬೇಸಿಕ್ ಅಂದ್ರೆ ಖಾಲಿ ಫೈರ್ ಮಾಡೋದು, ರನ್ನಿಂಗ್ ಮಾಡೋದು, ಓಡೋದು, ಇದೆ ಆಪ್ಟಿಕಲ್ ಇರುತ್ತೆ, ಪಾರ್ ಮಾಡೋದು, ಇದು ಬೇಸಿಕ್ ಇರುತ್ತೆ ನಮ್ಗೆ. ಆ ಬೇಸಿಕ್ ನಮ್ಗೆ 6 ತಿಂಗಳಿರುತ್ತೆ. ಆ ಬೇಸಿಕ್ 6 ತಿಂಗಳಲ್ಲಿ ಬೆಳಗ್ಗೆ ಒಂದು 3:30 ನಾವ್ ಹೇಳುತ್ತೆ. ಯಾಕೆ ಹೇಳಿ, ಎಂತಕ್ಕಂದ್ರೆ ಎಲ್ಲರೂ ಟಾಯ್ಲೆಟ್ ಗೆ ಹೋಗ್ಬೇಕು, ಫ್ರೆಶ್ ಅಪ್ ಆಯ್ಕ, ನೀರು ಸ್ನಾನ ಮಾಡ್ಬೇಕು, ಬೇಗ ಬೇಗ ಹೋಯ್ಕ, ಜನ ಅಷ್ಟು ಜನ ಇರ್ತಾರಲ್ಲ. ಮತ್ತೆ ಓಪನ್ ಟಾಯ್ಲೆಟ್, ಅದು ಲಾಕ್ ಇರುದಿಲ್ಲ, ಈಗ ಲಾಕ್ ಮಾಡ್ತಾರೆ, ಅದು ಓಪನ್ ಇರುತ್ತೆ. ಯಾಕಂತ ಹೇಳಿದ್ರೆ ಕೆಲವು ಮಕ್ಕಳು ಅಲ್ಲ ತುಂಬಾ ಇದಾಗಿದೆ, ಇನ್ಸಿಡೆಂಟ್ ಆಗಿತ್ತು ಅಲ್ಲ, ಅಲ್ಲಿಂದ ಹಿಂಗ್
3: ಸುಸೈಡ್
4: ಮಾಡ್ಕೊಂಡು. ಸೊ ಅದಕ್ಕೆಲ್ಲ ಓಪನ್ ಇರ್ತಾರೆ. ಬೆಳಗ್ಗೆ 3 ಗಂಟೆ ಹೇಳುದು ನಮ್ದು, ಅಷ್ಟು ಸ್ವಲ್ಪ ಚಳಿ ಇತ್ತು. ನಾನು ಅವಾಗ ಹೋಗ್ಬೇಕಾದ್ರೆ
3: ಯಾವ ಪ್ಲೇಸ್ ಅಲ್ಲಿ ಹೋದ?
4: ಅಹಮದ್ ನಗರ ಅಂತ, ಈಗ ಅಹಲ್ಯ ನಗರ ಆಗಿದೆ ಅದು.
3: ಅದೆಲ್ಲಿ ಅದು?
4: ಇದು ಇದರಲ್ಲಿ ಮಹಾರಾಷ್ಟ್ರದಲ್ಲಿ.
3: ಮಹಾರಾಷ್ಟ್ರದಲ್ಲಿ? ಮಹಾರಾಷ್ಟ್ರದ ಅಹಮದ್ ನಗರ್. ಓಕೆ, ಗೊತ್ತಾಯ್ತು. ನಾವು ಶಿರಡಿ ಹೋಗ್ತಲ್ಲ.
4: ಶಿರಡಿ ಅದು ರೂಟೆ.
3: ಹೌದು, ಗೊತ್ತಾಯ್ತು.
4: ಬೆಳಗ್ಗೆ ರೊಟೀನ್ ಅಲ್ಲಿ ಹೇಳ್ತೀವಿ ನಾವು ಬೆಳಗ್ಗೆ, ಅಂದ್ರೆ ಪ್ರತಿಯೊಬ್ರು ಅಲ್ಲಿ ಮಲಗಲ್ಲ, ಸ್ವಲ್ಪ ಜನ ಡ್ಯೂಟೀಸ್ ಇರುತ್ತೆ. ಅಂದ್ರೆ ಡ್ಯೂಟಿನೂ ಬೇಕಲ್ಲ, ಹೆಂಗ್ ಡ್ಯೂಟಿ ಕೊಡುವುದು ಅಂತ ಹೇಳ್ಬಿಟ್ಟು ಡ್ಯೂಟೀಸ್ ಅಂತ ಗೊತ್ತಾಯ್ತು ನಿಮ್ಗೆ. ನಾವೀಗ ಕ್ಯಾಂಪ್ ಅಲ್ಲಿ ನಾವೇ ನೋಡ್ಕೋಬೇಕು, ಬೇರೆಯವ್ರು ಬರಲ್ಲ, ನಮ್ ಕ್ಯಾಂಪ್ ಹೊರಗಿನವ್ರು ಬರುದಿಲ್ಲ, ನಾವೇ ನಮ್ ಕ್ಯಾಂಪ್ನ ಸೆಕ್ಯೂರ್ ಮಾಡ್ಬೇಕು. ಸೊ ಡ್ಯೂಟೀಸ್ ಇರುತ್ತೆ. ಕೆಲವರು ಮಲ್ಗಿ, ಇವ ನಿನ್ನೆ ಡ್ಯೂಟಿ ಇದ್ದವನು ಇವ ಡ್ಯೂಟಿ ಇರಲ್ಲ, ಅವ್ನು ಮಲ್ಗಿರ್ತಾನೆ, ಬೆಳಗ್ಗೆ ಇರ್ಕಂತಾನೆ. ನಮ್ದು ಏರಿಯಾ ಎಲ್ಲ ಕ್ಲೀನ್ ಮಾಡಿದ್ರೆ ನಾವೇ ಗುಡಿಸೋದು, ಬೇರೆಯವ್ರು ಬರಲ್ಲ ಅಲ್ಲಿಗೆ. ನಮ್ ಏರಿಯಾ ಮತ್ತೆ ನಮ್ದು ಪರ್ಸನಲ್ ಬಟ್ಟೆ ಇರತ್ತೆ, ಅದನ್ನ ತೊಳೆದು ಒಣಸ್ಬೇಕು. ಆಮೇಲೆ ನಾವೀಗ ಬೆಳಗ್ಗೆ ಇರುತ್ತೆ ಫಸ್ಟ್ ಬಿಟ್ PT ಅಂತ ಇರುತ್ತೆ ಎಲ್ಲರಿಗೂ, ಕಂಪಲ್ಸರಿ PT ಅಂದ್ರೆ ಫಿಸಿಕಲ್ ಟ್ರೈನಿಂಗ್. ಓಡೋದು 5 ಕಿಲೋಮೀಟರ್, 6 ಕಿಲೋಮೀಟರ್, 13 ಕಿಲೋಮೀಟರ್ ಓಡಿಸ್ತಾರೆ, ಕ್ರಾಸ್ ಕಂಟ್ರಿ ಓಡಿಸ್ತಾರೆ ಎಲ್ಲ ಅಲ್ಲಿ. ಮತ್ತೆ ಕಾಂಪಿಟೇಷನ್ ಬೇರೆ ಇರುತ್ತೆ, ಗೇಮ್ ಅಲ್ಲಿ ಎಲ್ಲ ಗೇಮ್ ಅಲ್ಲಿ ಇರುತ್ತೆ. ಬೆಳಗ್ಗೆ ಎದ್ದು PT ಹೋಗ್ಬಿಟ್ಟು ಆಮೇಲೆ ಬರ್ತೀವಿ. ಅಂದ್ರೆ ನಮ್ಗೀಗ ಪೀರಿಯಡ್ ಹೆಂಗಿರುತ್ತೆ ಅದೇ ಟೈಪ್, ಸೆಕೆಂಡ್ ಪೀರಿಯಡ್ ರೆಡಿ ಆಗ್ಬೇಕು. ಅಂದ್ರೆ ಸೆಕೆಂಡ್ ಪೀರಿಯಡ್ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಅಂತ ಹೇಳಿದ್ರೆ, ಈಗ ಯಾವ್ದು ನಾವೀಗ ಒಂದು ಗನ್ ಬಗ್ಗೆ ತಿಳಿಬೇಕು, ಅದ್ರ ಬಗ್ಗೆ ಕ್ಲಾಸಸ್ ಇರುತ್ತೆ ಫಸ್ಟ್. ಗನ್ ಎಷ್ಟು ವಜನ್ ಇರುತ್ತೆ ಅದ್ರ ಬಗ್ಗೆ ಎಲ್ಲ ಇರುತ್ತೆ, ಅದ್ರಲ್ಲಿ ಏನೆಲ್ಲ ಪಾರ್ಟ್ಸ್ ಇರುತ್ತೆ ಅದ್ರ ಟೈಪ್ ಎಲ್ಲ. ಆಮೇಲೆ ಅದೊಂದು ಪೀರಿಯಡ್ ಆದ್ಮೇಲೆ ಮತ್ತೆ ವಾಪಸ್ ಸಂಜೆ ನಮ್ಗೆ ಗೇಮ್ ಪೀರಿಯಡ್ ಇರುತ್ತೆ. ಮಧ್ಯಾಹ್ನ 1-2 ಮಲ್ಗಬಹುದು, ರೆಸ್ಟ್ ತಗೊಳ್ಬಹುದು. ಕೆಲವರು ಎಂತ ಮಾಡ್ತಾರೆ, ಕೆಲವ್ರು ಕೆಲಸ ಇರುತ್ತಲ್ಲ ಅಲ್ಲಲ್ಲ ನೀರ ಗಿಡ ಮರ ಎಲ್ಲ ತುಂಬಾ ಇರುತ್ತೆ, ಅದಕ್ಕೆ ನೀರ್ ಹಾಕೋದ್ರೆ ನಾವೇ ಹಾಕ್ಬೇಕು. ನೀವು ನೋಡಿಬೇಕಾದ್ರೆ ಎಲ್ಲ ಆರ್ಮಿ ಎಲ್ಲಿದೆ ಆರ್ಮಿ ಏರಿಯಾ ಅಲ್ಲಿ ಮರ 100% ಇದ್ದಾರೆ, ತುಂಬಾ ಮರ ಫುಲ್, ಅದಕ್ಕೆ ನೀರ್ ಹಾಕ್ತಿವಿ. ಆಮೇಲೆ ಸಂಜೆ ಗೇಮ್ ಪೀರಿಯಡ್ ಅಂತ ಇರುತ್ತೆ, ಗೇಮ್ ಕಂಪಲ್ಸರಿ ಆಡ್ಲೇಬೇಕು. ಆಮೇಲೆ ನೈಟ್ ಕ್ಲಾಸಸ್ ಇರುತ್ತೆ, ಅದನ್ನ ಅಟೆಂಡ್ ಮಾಡ್ಬೇಕು. ಕೆಲವ್ ಡ್ಯೂಟಿ ಇರುತ್ತೆ, ಡ್ಯೂಟಿ ಹೋಗ್ತಾರೆ ನಾಳೆ. ಮತ್ತೆ ಬೇರೆ
3: ಡ್ಯೂಟಿ ಇರುತ್ತೆ,
4: ಗೇಟ್ ಇರುತ್ತೆ, ಕೆಲವ್ರು ಕೋತ್ ಅಂತ ನಾವು ವೆಪನ್ ಎಲ್ಲ ಇಡ್ತೀವಲ್ಲ ಕೋತ್ ಅಂತ ಇರುತ್ತೆ, ಅಲ್ಲೂ ನಾವು ನಿಂತ್ಕೋಬೇಕು. ನಮ್ ಏರಿಯಾ ಕವರ್ಡ್ ಬಟ್ ಅದ್ ನಮ್ಗೆ ಹೇಳಿ ಕೊಡ್ತಾರೆ, ಅದೊಂದು ತರಬೇತಿ. ಬಾರ್ಡರ್ ಎಲ್ಲ ಹೋದಾಗ ಡ್ಯೂಟಿ ಹೆಂಗ್ ಕೊಡ್ಬೇಕು ಅಂತ ತರಬೇತಿ ಕೊಡೋದು ಹಂಗೆ.
3: ಅದು 1 ವರ್ಷ 9 ತಿಂಗಳು ಇದ್ದಿತ್ತು. ಕಡೆ ನಿಮ್ಗೆ ಎಕ್ಸಾಮ್ ಎಲ್ಲ ಇರುತ್ತಲ್ಲ, ಅದ್ರ
4: ಎಕ್ಸಾಮ್ ಪ್ರತಿಯೊಂದಕ್ಕೂ ಇರುತ್ತೆ.
3: ಈ ಶೂಟಿಂಗ್ ಎಲ್ಲ ನಿಮ್ಗೆ ಹೇಳ್ಕೊಟ್ರಲ್ಲ, ಆಗಲ್ಲ ಹೆಂಗಿತ್ತು ಅನುಭವ ಫಸ್ಟ್ ಟೈಮ್ ಶೂಟ್ ಮಾಡೋದು? ಯಾಕಂದ್ರೆ ನಾವು ಪಿಸ್ತೂಲ್ ಹಿಡ್ಕೊಂಡು ದೀಪಾವಳಿ ಹಬ್ಬಕ್ಕೆ ಒಂದ್ ಚೌಣಿ ಪಟಾಕಿ ಹಾಕಿ ಶೂಟ್ ಮಾಡೋದಕ್ಕೆ ಅದು ಬೆಂಕಿ
4: ಎಂತ ಗೊತ್ತಾ, ಫಸ್ಟ್ ನಮ್ಗೆ ಹಿಡ್ಕೊಳ್ಳಿಕ್ಕೆ ಫಸ್ಟ್ ಮರದ್ ಕೊಡ್ತಾರೆ ಈ ಟೈಪ್ ಹಿಡ್ಕೋಬೇಕಂತ ಹೇಳ್ಬಿಟ್ಟು. ಆಮೇಲೆ ಬ್ಲೈಂಡ್ ರೌಂಡ್ಸ್ ಕೊಡ್ತಾರೆ, ಅಂದ್ರೆ ರೌಂಡ್ ಮುಂದೋಗಲ್ಲ, ಬಸ್ ಇದಾಗತ್ತೆ ಅಷ್ಟೇ, ಸೌಂಡ್ ಆಗತ್ತೆ, ಹೊಟ್ಟತ್ತು ಅದು ಮತ್ತಂದ್ರೆ ಅದೆಂತ ಗುಂಡು ಹೊತ್ತಿಲ್ಲ ಮುಂದೆ ಹಂಗ ಅಭ್ಯಾಸ ಮಾಡಿ ನೆಕ್ಸ್ಟ್ ಅವ್ರು ನಮ್ಗೆ ಕೊಡೋದು.
3: ಅದು ಹಿಡ್ಕೊಂಬದಿಗೆಲ್ಲ ಹೆದರಿಕೆ ಅತ್ತಿಲ್ಲ ಮಾರ, ಅಂದ್ರೆ ನೀವು ಆಲ್ರೆಡಿ ಎಲ್ಲದಕ್ಕೂ ಪ್ರಿಪೇರ್ ಇದ್ರಿ ಅನ್ಸುತ್ತೆ ಅಲ್ಲ, ಆತರ ಭಯ ಕೆಲವರೆಲ್ಲ ಬಂದವ್ರು ಈ ತರ ಭಯ ಆಗಿ ವಾಪಸ್ ಓಡಿ ಹಾಕೋರು ಹಂಗೆಲ್ಲ ಇತ್ತ?
4: ಇತ್ತು ಇತ್ತು, ಅಂದ್ರೆ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡೋಕೆ ಇದೆ ಕಷ್ಟ ಇದೆ ಓಡ್ತರು.
3: ಕಷ್ಟದ ಯಾತರ ಸಾಮ ಬಡಿತಾ ಇರ್ತಾರ?
4: ಹಂಗಂತ ಇಲ್ಲ, ಬಡಿತಂದಕ್ಕೆ
3: ಪನಿಶ್ಮೆಂಟ್ ತುಂಬಾ ಸಿವಿಯರ್ ಇರುತ್ತೆ ಅಲ್ಲಿ.
4: ಅಂದ್ರೆ ಪನಿಶ್ಮೆಂಟ್ ಫಿಸಿಕಲಿ ಇರುತ್ತೆ, ಪನಿಶ್ಮೆಂಟ್ ಅಂದ್ರೆ ಬೆಂಟ್ ಟಚ್ ಅಂತಾರೆ ಗೊತ್ತಾ ನಿಮ್ಗೆ, ಕುಳ್ಕೊಳ್ಳಿ ಹೇಳೋದು, ಇಲ್ಲ ಅಂತ ಹೇಳಿದ್ರೆ ಗ್ರೌಂಡ್ ಚೆಕ್ಕರ್ ಅಂದ್ರೆ ಒಂದ್ 4-5 ಇಂತದೆಲ್ಲ ಪನಿಶ್ಮೆಂಟ್ ಇರ್ತದೆ. ಇಲ್ಲಾಂದ್ರೆ ಪಲ್ಟಿ ಪಲ್ಟಿ ಓಡಿಸೋದು ಅಂದ್ರೆ ನಮ್ ಫಿಸಿಕಲ್ ಅದು ಬೇಕಾಗತ್ತ, ಅದು ಅದೇ ಟೈಪ್
3: ಸ್ಟೆಮಿನಾ ನಿಮ್ಗೆ.
4: ಸ್ಟೆಮಿನಾ ಹಾ.
3: ಫುಡ್ ಎಲ್ಲ ಹೆಂಗಾಯ್ತು ನಿಮ್ಗಲ್ಲಿ?
4: ಫುಡ್ ಎಲ್ಲ ಅದು ನಾರ್ತ್ ಇಂಡಿಯನ್ ಸ್ಟೈಲ್, ಬಟ್ ಅಡ್ಡಿಲ್ಲ
3: ಅಡ್ಡಿಲ್ಲ ನಿಮ್ಗೆಲ್ಲ ಅಡ್ಜಸ್ಟ್ ಆಯ್ತು?
4: ಅಡ್ಜಸ್ಟ್ ಆಯ್ತು.
3: ನೀವ್ ಎಲ್ಲದಕ್ಕೂ ರೆಡಿ ಆಗಿ?
4: ಮನೇಲಿ ನಾನು ಎಲ್ಲೆಲ್ಲ ಊಟ ಮಾಡ್ತಿದ್ದೆ, ಮನೇಲೂ ಅಷ್ಟು ಇದಿರ್ಲಿಲ್ಲ. ಸೊ ಅದ ಅಭ್ಯಾಸ ಆಯ್ತು.
3: ಇಲ್ಲಿಗಿಂತ ಅಲ್ಲೇ ಲೈಕ್ ಆಯ್ತಾ ಮಗ?
4: ಲೈಕ್ ಆಯ್ತು.
3: ಓಕೆ, ಇದಾದ್ಮೇಲೆ ನಿಮ್ಮನ್ನ ಎಲ್ಲಿಗೆ ಅಪಾಯಿಂಟ್ ಮಾಡ್ತಾರೆ? 1 ವರ್ಷ 9 ತಿಂಗಳ ಟ್ರೈನಿಂಗ್, ಆಮೇಲೆ
4: ಟ್ರೈನಿಂಗ್ ಅಲ್ಲಿ ಪರೀಕ್ಷೆ ಇರುತ್ತೆ, ಆಮೇಲೆ ಡ್ರೈವಿಂಗ್ ಟ್ರೈನಿಂಗ್ ಇರುತ್ತೆ ಅಲ್ಲಿ ಕಂಪಲ್ಸರಿ.
3: ಟ್ರೈನಿಂಗ್ ಅಂದ್ರೆ ಎಂತ?
4: ಎಲ್ಲ ಗಾಡಿ ನಿಮ್ದು ದೊಡ್ಡ ಲಾರಿಯಿಂದ ಹಿಡಿದು ಪ್ರತಿ ಒಂದು ಜೀಪ್ ಎಲ್ಲದೂ ಡ್ರೈವಿಂಗ್ ಮಾಡ್ಬೇಕು ನಾವು, ಅದನ್ನ 6 ತಿಂಗಳು ಕಳಿಸ್ತಾರೆ. ಅದಾದ್ಮೇಲೆ ಟ್ರೇಡ್ ಅಂತ ಇರುತ್ತೆ. ಟ್ರೇಡ್ ಅಂತ ಹೇಳಿದ್ರೆ ಈಗ ಟ್ಯಾಂಕರ್ ಅಲ್ಲಿ ನಾನೀಗ ಆಪರೇಟರ್, ನನ್ನ ಟ್ರೇಡ್ ನಂಗೆ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ನಮ್ ಸೆಕೆಂಡ್ ಟ್ರೇಡ್ ಇರುತ್ತೆ, ಗನ್ನರ್ ಅಂತ ಹೇಳ್ಬಿಟ್ಟು ಫೈರಿಂಗ್ ಮಾಡೋಕೆ. ಅಂದ್ರೆ ಒಂದು ನಾವು ವೆಪನ್ ಅಲ್ಲಿ ಮಾಡುದು ಅಂತ ಹೇಳಿ ರೈಫಲ್ ಅಲ್ಲಿ ಫೈರ್ ಮಾಡೋದು ಬೇರೆ, ಇನ್ನೊಂದು ಟ್ಯಾಂಕ್ ಒಳಗೆ ಕೂತ್ ಫೈರ್ ಮಾಡೋದು ಬೇರೆ, ಡಿಫರೆನ್ಸ್ ಇದೆ. ಸೊ ಆ ಟ್ರೈನಿಂಗ್ ನಮ್ಗೆ ಕೊಡ್ತಾರೆ, ಅದೆಲ್ಲ ಒಟ್ಟು ಸೇರ್ಬಿಟ್ಟು 1 ವರ್ಷ 9 ತಿಂಗಳು ಆಗುತ್ತೆ.
3: ಅದೆಲ್ಲ ಮುಗಿಸಿ ನೀವು ಎಲ್ಲಿ ಅಪಾಯಿಂಟ್ ಆದ್ರೆ?
4: ಇದು ಬಿಕನೇರ್ ಅಂತ ರಾಜಸ್ಥಾನದಲ್ಲಿ, ಅಲ್ಲಿ ಹೋದೆ. ಅಲ್ಲಿ ನಮ್ಮ ಯೂನಿಟ್ ಇದೆ, ಯೂನಿಟ್ ಇರುತ್ತೆ ಒಬ್ಬೊಬ್ಬರಿಗೆ, ನಿಮ್ ಯೂನಿಟ್ ಅದು, ಅವ್ರ ಯೂನಿಟ್ ಇದು, ಆರ್ಮಿಡ್ ಯೂನಿಟ್ ತುಂಬಾ ಇದೆ. ನಮ್ಗೆಲ್ಲ ಇಲ್ಲಿ ಗೊತ್ತಿಲ್ಲ, ಕೆಲವರಿಗೆ ಆರ್ಮಿ ಅಂತ ಹೇಳಿ ಎಲ್ಲರೂ ಆರ್ಮಿ ಅಂತ ಅನ್ಕೋತಾರೆ, ಬಟ್ ಆರ್ಮಡ್ ಅಲ್ಲಿ ತುಂಬಾ ಯೂನಿಟ್ ಇದೆ, ಅದಕ್ಕಾದ ಹೆಸರು ಇದೆ. ನಂದೀಗ 43 ಆರ್ಮಡ್ ಅಂತ, ಅದು MBT, ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ, MBT ಟ್ಯಾಂಕ್ ಇದೆ ಅದ್ರಲ್ಲಿ, ಅಂದ್ರೆ ಇಂಡಿಯನ್ ಮೇಡ್. 2 ರೆಜಿಮೆಂಟ್, 75 ಮತ್ತೆ 43 ಇಂಡಿಯನ್ ಮೇಡ್.
3: ಸೊ ಆ ಟ್ಯಾಂಕರ್ ಅಲ್ಲಿ ನೀವು
4: ಆಪರೇಟರ್.
3: ನಿಮಗೆ ಯುದ್ಧ ಯಾವಾಗಾದ್ರೂ ಎದುರಿಸುವಂತ ಸಿಕ್ಕಿದ್ಯಾ?
4: ಈಗ ಆಯ್ತಲ್ಲ ಸಿಂಧೂರು,
3: ಅದ್ರಲ್ಲಿ ನೀವಿದ್ದಿದ್ರ?
4: ನಾ ಇಲ್ಲಿಂದ ಹೋಗಿದ್ದೆ, ಮಹಾರಾಷ್ಟ್ರದಿಂದ ಹೋಗಿದ್ದೆ. ಟ್ರೈನಿಂಗ್ ಕೊಡ್ತಿದ್ದೆ ಅವಾಗ ನಮ್ಮಲ್ಲಿ, ನಾವು ಹೋಗಿತ್ತು ಅಲ್ಲಿಗೆ ನಮ್ಮ ಯೂನಿಟಿಗೆ ವಾಪಸ್.
3: ಹೆಂಗಿತ್ತು ಅದ ಅನುಭವ? ಎಷ್ಟು ದಿನ ಇದ್ರಿ? ಹೆಂಗಿತ್ತು? ಯಾವ ತರ ಇದ್ದಿತ್ತು?
4: ನನಗೆ ಇದು 2-3 ಅನುಭವ ಆಗಿದೆ. ಆಲ್ರೆಡಿ
3: ಮುಂಚೆ ಯಾವ್ದು ನೀವು ಹೇಳಲಿಲ್ಲ?
4: ಅದೇ ಓಪರ್ಕಮ್ ಅಂತ ಹೇಳದ್ನಲ್ಲ,
3: ಓಪರ್ಕಮ್. ನಿಮ್ಗೆ ಬಟ್ ಅಲ್ಲಿ ಯುದ್ಧ ಆಗ್ಲಿಲ್ಲ?
4: ಆಗಿಲ್ಲ ಆಗಿಲ್ಲ.
3: ನೀವು ರೆಡಿ ಆಗಿದ್ರೆ ಎನಿ ಮೂಮೆಂಟ್ ಆಗುತ್ತೆ ಅಂತ, ಬಟ್ ಯುದ್ಧ ಆಗ್ಲಿಲ್ಲ.
4: ಆಗಿಲ್ಲ ಆಗಿಲ್ಲ ಆಗಿಲ್ಲ.
3: ಆದ್ರೆ ಸಿಂಧೂರಲ್ಲಿ ಯುದ್ಧ ಆಯ್ತು?
4: ಆಯ್ತಾಯ್ತು.
3: ಅದು ಹೆಂಗಿತ್ತು ಅನುಭವ?
4: ಅದು ಅಂತಂದ್ರೆ ಜಾಸ್ತಿ ಟ್ಯಾಂಕ್ ಅಂದ ಜಾಸ್ತಿ ನಾವು ಫೈರ್ ಮಾಡಲಿಲ್ಲ, ಬಟ್ ಡ್ರೋನ್ ಎಲ್ಲ ಬರ್ತಾ ಇತ್ತು. ಡ್ರೋನ್ ಅಲ್ಲಿ ಕೆಲವೆಲ್ಲ ಡಮ್ಮಿ ಅಂದ್ರೆ ಅವ್ರದ್ದು ಡ್ರೋನ್ ಎಲ್ಲ ಕೆಲವೆಲ್ಲ ಡಮ್ಮಿ ಬರ್ತಾ ಇತ್ತು, ಬಟ್ ಅವ್ರು ತೋರಿಸ್ತಾರೆ ಜಾಸ್ತಿ, ನಾವು ಜಾಸ್ತಿ ತೋರ್ಸೋಕೆ ಹೋಗಿಲ್ಲ, ನಾವು ಮಾಡಿದ ಕೆಲಸ ಮಾಡಿತ್ತು.
3: ಓಕೆ, ಅವ್ರ ದಿಕ್ಕಾವತ್ ಜಾಸ್ತಿ ಅಂತ.
4: ಅದಷ್ಟೇ.
3: ನೀವು ಅಲ್ಲ ಮಾರೆ, ನಾ ಕೇಂಬುದ ಆ ಮೂಮೆಂಟ್ ಅಲ್ಲಿ ಯುದ್ಧ ಭೂಮಿಯಲ್ಲಿ ನಿಂತು ನೋಡುವಾಗ ನಿಮ್ಮ ಎದೆಗಳೆಲ್ಲ ಗಟ್ಟಿಯೇ ಇರತ್, ಹಿಂಗೆ ಕಲ್ಲ ಆಯ್ತೀರಿ?
4: ಕಸಂಪಿಡ ಇರ್ತಲ್ಲ, ಕಸಂಪಿಡು ಅಂತರ ವೆದರ್, ಅದನ್ನ ನಿಮ್ಗೆ ಅದನ್ನ ಹೇಳಕ್ಕಾಗಲ್ಲ ಅದ್ ಹೆಂಗಿರ್ತ ಅಂತ ಹೇಳಿದ್ರೆ, ಆ ದಿವಸ ಫ್ಲಾಗ್ ಫುಲ್ ಹಾರ್ತಾನೆ ಇರುತ್ತೆ. ಮತ್ತೆ ಧರ್ಮಗುರುಗಳಲ್ಲಿ ಬಂದಿರ್ತಾರೆ, ಆ ಕುದುರೆ ಎರಡು ಹಿಂಗ್ ನಿಲ್ಸಿರ್ತಾರೆ, ಫೈರಿಂಗ್ ಅಪತ್ತೆ, ಅದು ಕುದುರೆ ಹಿಂಗ್ ಹಾರೋದು,
3: ಅದನ್ನ ನೋಡಿ ಗುರುಗಳು ಎಂತ ಬಂದಿರ್ತಾರೆ,
4: ಕಸಂಪಿಡ ಆಗತ್ತೆ ನಮ್ಗೆ.
3: ಪ್ರತಿಜ್ಞೆ
4: ಅದೇ, ಅದಾದ್ಮೇಲೆ ನಾವು ಒಂದ್ ಸೋಲ್ಜರ್ ಆಗ್ತೀವಿ, ಇಲ್ಲಾಂದ್ರೆ ರಿಕ್ರೂಟ್ ಅಂತ ಇರ್ತೀವಿ ನಾವು.
3: ಓಕೆ, ಅದ್ ತಗೊಂಡ್ಮೇಲೆ ನಿಮ್ದು ಸಮರ್ಪಣೆ?
4: ಸಮರ್ಪಣೆನೆ
3: ಅಲ್ದಾ,
4: ಅದಾಗ್ಬಿಡುತ್ತೆ ಅದು.
3: ಮತ್ತೆ ಎರಡು ಮಾತೇ ಇಲ್ಲ, ಯೋಚನೆನೆ ಇಲ್ಲ, ಎಂತಾರು ಸೈ
4: 100%.
3: ಸೊ ಇದ್ ಆದ್ಮೇಲೆ ನೀವು ಆ ಯುದ್ಧ, ಅದ್ರಲ್ಲಿ ನಿಮ್ಮ ಟ್ಯಾಂಕರ್ ಪಾರ್ಟಿಸಿಪೇಟ್?
4: ಟ್ಯಾಂಕ್ 100%, ಪ್ರತಿಯೊಂದು ಯೂನಿಟ್ ಬಾರ್ಡರ್ ಇರುತ್ತೆ ಅಲ್ಲಿ. ಅಂದ್ರೆ ಒಂದೊಂದು ಯೂನಿಟ್ ಒಂದೊಂದು ಏರಿಯಾ ಅಂತ ಇರುತ್ತೆ, ನಾನು ಹೇಳಬಾರ್ದು, ನಾ ಹಿಂಗೆ ಹೇಳ್ತೀನಿ ಬಸ್. ಅಂದ್ರೆ ಏರಿಯಾ ಅಂತ ಇರುತ್ತೆ, ಆ ಏರಿಯಾಕ್ ಹೋಗಿ ಇರುತ್ತೆ ಅದು. ಅಷ್ಟೊರಿಗೆ ಅಲ್ಲಿ ಏನಿರ್ತಾರೆ, BSF ಅವ್ರು ಇರ್ತಾರೆ. ಈಗ ಗೊತ್ತಾಯ್ತಲ್ಲ ಯುದ್ಧ ಆಗುತ್ತೆ ಅಂತ ಗೊತ್ತಾಯ್ತಲ್ಲ, ಆರ್ಮಿ ಚೇಂಜ್ ಮಾಡುತ್ತೆ BSF ಅವ್ರು, ಅವ್ರ ಬ್ಯಾಕ್ ಬರ್ತಾರೆ,
3: ಅವ್ರ ಹಿಂದಕ್ಕೆ ಬರ್ತಾರೆ, ನೀವು ಮುಂದೆ ಕೂತ್ರೆ ಚೆಸ್ ಆಡ್ದಂಗೆ ಇದೆ.
4: ಅದೇ
3: ಅಲ್ದಾ? ಸೊ ನೀವು ಆರ್ಮ್ಡ್ ಫೋರ್ಸಸ್, ನೀವು ಮುಂದಿರ್ತೀರ?
4: ನಾವು ಮುಂದಿರುತ್ತೆ.
3: ಅದ್ ಎಷ್ಟ್ ದಿನ ಸಿಂಧೂರಲ್ಲಿ ಎಷ್ಟ್ ದಿನ ಇದ್ರಿ ನೀವು ಅಲ್ಲಿ?
4: ನಾವಲ್ಲಿ ಇರೋಕೆ ನಾನು ಇರ್ಬೋದಿತ್ತು, ಬಟ್ ನಾನು ಇಲ್ಲಿ ಸೆಂಟ್ರಲ್ ಇದ್ದೆ ಅಲ್ಲ, ನಾನು ವಾಪಸ್ ಬಂದೆ ಇಲ್ಲಿಗೆ, ನಾನು ಇಲ್ಲಿ ಬರಬೇಕಿತ್ತು. ಸೊ ಅದೆಲ್ಲ ಮುಗಿತಂತ ನಾನು ವಾಪಸ್ ಬಂದೆ. ಆಮೇಲೆ ನಮ್ಮೂರಲ್ಲಿ ಇರ್ತಾರೆ ಒಂದೂವರೆ ತಿಂಗಳಲ್ಲಿ,
3: ಅಲ್ಲೇ ಇರ್ತಾರೆ. ಎನಿ ಮೂಮೆಂಟ್ ಆಗ್ಬಹುದು,
4: ನಂಬುಕಿಲ್ಲ ಅವನ್ನ, ನಂಬುಕಾತಿಲ್ಲ.
3: ಅದಕ್ಕೋಸ್ಕರ
4: ಅದಕ್ಕಲ್ಲೇ ಇರ್ತಾರೆ.
3: ರಾತ್ರಿ ಹೋಗ್ಲು ನೀವ್ ಹಂಗೆ ಡೇ ಅಂಡ್ ನೈಟ್ ಕಣ್ ಬಿಟ್ಕೊಂಡೆ ಇರ್ಕ?
4: ನಾವು ಕ್ರೂ ಇರುತ್ತೆ, ಅಂದ್ರೆ 3-3 ಜನ ಇರ್ತೀವಿ, ಒಬ್ಬ ಒಂದ್ರಲ್ಲಿ ಒಬ್ಬ 1/2 ಗಂಟೆ ಮಲ್ಕೊಂಡ್ರೆ ಮತ್ತೊಬ್ಬ ಮಲ್ಕೊಳ್ತಾನೆ, ಹಂಗೆ ಚೇಂಜ್ ಆಗ್ತದೆ.
3: ಊಟ ತಿಂಡಿ ನಿದ್ದೆ
4: ಎಲ್ಲ ಬರುತ್ತೆ, ನಮ್ಮವರೇ ತಕಬಂದ್ ನಮ್ ಕೊಡ್ತಾರೆ.
3: ಮತ್ತೆ ಒನ್ ನಂಬರ್ 1 ನಂಬರ್ 2 ಗೆಲ್ಲ ಹೋಗ್ತೀವಿ, ಅದು ಎಲ್ಲ ಹೋಗ್ತೀರಿ?
4: ನಮ್ಗೆ ಎದುರಿರುತ್ತೆ, ನಾವ್ ಹಿಂದೆ ಹೋಗ್ತೀವಿ ಅಲ್ಲಿ.
3: ಓಕೆ, ಸೊ ಅಲ್ಲೇ ನೀವು ಅಡ್ಜಸ್ಟ್
4: ಮಾಡ್ಕೊಂಡು ಅಡ್ಜಸ್ಟ್ ಆಗ್ತದೆ.
3: ಆದ್ರೆ ಬದುಕು ತುಂಬಾ ತುಂಬಾ ಅಂದ್ರೆ ನಾವು ಹೆದರ್ಕೊಂಡು ಕಾಣ್ತಾ ಇರತ್ತೆ, ಬಟ್ ನೀವು ಧೈರ್ಯದಲ್ಲಿ ಹೋರಾಡ್ತಾ ಇರ್ತೀರಿ.
4: ನಮ್ದು ಮಕ್ಸದೇ ಅದೇ ಇರುತ್ತೆ, ಅಂದ್ರೆ ನಮ್ದು ಏಮೇ ಅದೇ. ಅದ್ ನಿಮ್ಗೆ ವಿಚಿತ್ರ ಅನ್ಸುತ್ತೆ, ನೀವು ಟ್ರೈನಿಂಗ್ ಮಾಡಿಲ್ಲ, ನೀವು ಟ್ರೈನಿಂಗ್
3: ಗೊತ್ತಿಲ್ಲ
4: ಗೊತ್ತಿಲ್ಲ ಅಯ್ಯೋ ಎಂತದ್ದು.
3: ನಾವೊಂದು ಪಿಕ್ಚರ್ ಅಲ್ಲಿ ಕಂಡದೆಲ್ಲ ಬಿಟ್ರೆ
4: ಪಿಕ್ಚರ್ ಅಲ್ಲೆಲ್ಲ ಹಿಂಗ್ ಕೊಡ್ತೀನಿ.
3: ಇದಾದ್ಮೇಲೆ ಒಟ್ಟು ಎಷ್ಟು ವರ್ಷ ನೀವು ಆರ್ಮಿ ಅಲ್ಲಿ ಇದ್ರಿ?
4: 24 ವರ್ಷ.
3: 24 ವರ್ಷ ಆದ್ಮೇಲೆ ರಿಟೈರ್ಮೆಂಟ್?
4: ಇಲ್ಲ, ಮಾಡ್ಬೋದಿತ್ತು, ನಾನು ಇನ್ನೂ ಮಾಡ್ಬೋದು 8 ವರ್ಷ. ಫಿಸಿಕಲ್ ಫಿಟ್ ಇತ್ತು ನಂದು. ಸೊ ನೀವು ಫಿಸಿಕಲ್ ಮೇಂಟೈನ್ ಮಾಡ್ಕೊಂಡಂಗೆ, ನೀವು ಫಿಸಿಕಲ್ ಮೇಂಟೈನ್ ಮಾಡ್ಕೊಂಡಿಲ್ಲ ಅಂತೇಳಿ ನೀವು 14 ವರ್ಷಕ್ಕೆ ನೀವು ಬರ್ತೀರಿ, ವಾಪಸ್ ಬರ್ತೀರಿ. ಫಿಸಿಕಲ್ ಎಲ್ಲ ಫಿಟ್ ಅಂತಂದ್ರೆ ನೀವು 32 ವರ್ಷ ಮಾಡ್ಬೋದು. ನಾನು 24 ವರ್ಷ ಮಾಡಿದೆ, ಮತ್ತು ನಂಗೆ ಪ್ರಮೋಷನ್ ಕೊಡ್ತಾ ಇದ್ರು, ಮಾಡು ಮಾಡು ಅಂತ ಇದ್ರು. ಬಟ್ ಮನೇಲಿ ಈಗ ನಾವು ಒಬ್ಬನೇ ಮಗ, ಒಂದು 24 ವರ್ಷ ಹೊರಗೆ ಇದ್ದೀನಿ. ಇವರು ಮತ್ತೆ ಪದೇ ಪದೇ ಇವರು ಮತ್ತೆ ಈಗೇನ್ ಗೊತ್ತಾ, ಈಗ ನಾವು ಒಂದು ವಿಚಾರ ಹೇಳ್ತೀನಿ. ನಾನು ಯಾಕೆ ಅಂದ್ರೆ ಅಗ್ನಿವ್ರು ಟ್ರೈನ್ ಮಾಡ್ಬೇಕಾದ್ರೆ ನಾನು ಅವ್ರ ಫೋನ್ ತಕೊಂಡ್ ಇಟ್ಕೊಂತ ಇದ್ದೆ. ಅವ್ರಿಗೆಲ್ಲ ಎಷ್ಟು 20-21 ವರ್ಷ ಸಂಡೆ ಕೊಡ್ತಾ ಇದ್ದೆ, ಒಂದ್ 40 ನಿಮಿಷ ಕೊಡ್ತಿದ್ರೆ. ನಾನು ಅವ್ರ ಹತ್ರ ಕೇಳ್ತಿದ್ದೆ, ನೀವ್ ಯಾರ ಮಾತಾಡ್ಕೇನ್ರಿ? ನಮ್ ಫ್ರೆಂಡ್ ಹತ್ರ ಮಾತಾಡ್ಕ. ಒಬ್ರು ಬಾಯಲ್ಲೂ ಅಪ್ಪ ಅಮ್ಮ ಬತ್ತಿಲ್ಲ.
3: ಅದು ನಿಮಗ್ ಟಚ್ ಆಯ್ತಾ?
4: ಟಚ್ ಆಯ್ತು.
3: ಹಂಗೆ
4: ಹಂಗೆ ಹಂಗೆ.
3: ಸೊ ಆಗ ನಿಮ್ಗೆ ಅನಿಸ್ತು, ಇಲ್ಲ ಅಪ್ಪ ಅಮ್ಮನ ಹತ್ರ ವಾಪಸ್ ಹೋಪ ಅಂತ.
4: ಅಂದ್ರೆ ನಮ್ಮ ಮಕ್ಕಳು ಇದ್ರಲ್ಲ ಮುಂದೆ.
3: ಎಕ್ಸಾಕ್ಟ್.
4: ಮತ್ತೆ ಅವರು, ನಾನು ಈಗ ಇಲ್ಲಿ ನೋಡಿ ಒಂದು ವಿಚಾರ ಹೇಳ್ತೇನೆ, ಅವ್ರನ್ನ ಈಗ ಮತ್ತೆ ಟ್ರೈನ್ ಇದಕ್ಕೆ ಹೋಗ್ಬೇಕು ಅದನ್ನೇ ಅವ್ರಿಗೆ ನಾವು ಹೇಳಿಕೊಟ್ರೆ ಅವ್ರು ಹಂಗೆ ಮಾಡ್ತಾರೆ ಅಂತಲ್ವಾ. ಈಗ ಅವ್ರ ವಯಸ್ಸು ಏನ್ ಗೊತ್ತಾ, ಹಾ ನಾನು ಈಗ ಒಂದು ಗೋಲ್ ಇಟ್ಕೊಂಡ್ಕೊ, ನಾನು ಒಂದು ಏಮ್ ಇಟ್ಕೋಬೇಕು, ನಾನು ಹಿಂಗ್ ಮಾಡ್ಬೇಕು, ಅದನ್ನ ಸಾಮರ್ಥ್ಯ ಇದೆಯಲ್ಲ ಅಂತ ನಾವು ಹುಡುಕೋ ಅವ್ರೊಳಗೆ. ಅದು ಹುಡುಕಿ ಹೇಳಕ ಅವ್ರಿಗೆ, ನೀಗೆ ಈ ಸಾಮರ್ಥ್ಯ ಇದೆ ಕಾಣ ಅಂತೇಳಿ ಅವ್ರು ಟ್ರೈ ಮಾಡ್ತಾರೆ. ಅದು ಆಕ್ಚುಲಿ ಎಲ್ಲರಿಗೂ ಹಂಗೆ, ನಿಮ್ಮ ಹತ್ರ ಒಂದು ಸಾಮರ್ಥ್ಯ ಇರತ್ತೆ. ನಾವೆಂತ ಮಾಡ್ತೀವಿ ಗೊತ್ತಾ, ಆ ಸಾಮರ್ಥ್ಯ ನಾವು ಯೋಚನೆ ಮಾಡೋದಿಲ್ಲ, ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಕಾಂಪ್ರಮೈಸ್ ಆಗ್ಬಿಡ್ತೀವಿ ಬೇರೆ. ಈಗ ನೀವು ಒಂದು ಸ್ಕೂಲಲ್ಲಿ ಓದ್ತಾ ಇದ್ರೆ ನಿಮ್ಮ ಹತ್ರ ಸಾಮರ್ಥ್ಯ ಇದೆ ಫಸ್ಟ್ ಬರೋದು, ನನ್ನ ಹತ್ರನು ಇರುತ್ತೆ ಸಾಮರ್ಥ್ಯ ಇರುತ್ತೆ, ಬಟ್ ನಾನು ಅಂತ ಮಾಡ್ತೀನಿ ಕಾಂಪ್ರಮೈಸ್ ಆಗ್ಬಿಡ್ತೀನಿ ಕೆಲಸ, ನಾನು ಎಲ್ಲೂ ಸೋತ್ ಬಿಡ್ತೀನಿ ಅವ್ರ ಹತ್ರ ಅಂತ ಹೇಳ್ಬಿಟ್ಟು. ಈಗ ಕಾಂಪ್ರಮೈಸ್ ಆಗಿನೇ ಅಲ್ಲ, ಈಗ ಓಡೋದ್ರಲ್ಲೂ ಹಂಗೆ ಇಬ್ಬರಿಗೂ ಸೇಮ್ ಸಾಮರ್ಥ್ಯ ಇದ್ದಿರುತ್ತೆ, ಬಟ್ ಅಯ್ಯೋ ಅವನಂತ ಸೋತ್ ಬಿಡ್ತೀನಿ ಅಂಬ ಒಂದು ಭಾವನೆ ಬಂದ್ಬಿಡುತ್ತೆ, ನಾವು ಕಾಂಪ್ರಮೈಸ್ ಅಷ್ಟೇ
3: ಅಲ್ಲ.
4: ಅದನ್ನ ಯಾವತ್ತು ನಾವು ಕಾಂಪ್ರಮೈಸ್ ಆಗಲ್ಲ.
3: ಯಸ್ ಕರೆಕ್ಟ್. ಆದ್ರೆ ನೀವು ಹೇಳಿದ ಆ ಮಾತು ನಂಗೂ ಟಚ್ ಆಯ್ತು ಕಾಣೆ. ಕೊಟ್ಟ 40 ನಿಮಿಷದಲ್ಲಿ ಈ ಮಕ್ಕಳು ಯಾರ ಹತ್ರ ಮಾತಾಡ್ತಾರೆ? ಫ್ರೆಂಡ್ಸ್ ಹತ್ರ. ಅವರ ಪ್ರಿಫರೆನ್ಸ್ ಫ್ರೆಂಡ್ಸ್ ದ್ಯಾನ್ ದ ಪೇರೆಂಟ್ಸ್.
4: ಅಲ್ಲ ಅದೇ ಹೌದು. ಮತ್ತೆಂತ ಗೊತ್ತಾ, ಅಲ್ಲ ಒಂದು ಟ್ರೈನಿಂಗ್ ಮುಗಿಸಿದ ಮೇಲೆ ಒಂದು 14 ದಿವಸ ರಜೆ ಸಿಗುತ್ತೆ ಅವರಿಗೆ. ಒಬ್ಬ ಹುಡುಗ ಹೇಳ್ತಾನೆ ನನ್ನ ಹತ್ರ, ನಾನು ದಿಲ್ಲಿಯಲ್ಲಿ ಇದ್ದೆ, ಮನೇಲಿ ಹೋಗಿಲ್ಲ ಇಲ್ಲ ಅಂತ ಹೇಳ್ತಾ. ಆಶ್ಚರ್ಯ ಆಯ್ತು ನಂಗೆ.
3: ನೀವು ಕೇಳ್ರಿ ಎಂತಕ್ ಮಗ ಹೋಯ್ಲ ಅಂತ?
4: ಫ್ರೆಂಡ್ ಇದ್ದ ಅಮ್ರು.
3: ಸೊ ಇದೆಲ್ಲ ನಿಮ್ ಟಚ್ ಆಯ್ತು?
4: ಅಲ್ಲ ಇದ್ದ ಹಂಗಲ್ಲ, ಟಚ್ ಮೊದ್ಲು ಇಟ್ಕೊಂಡಿದ್ದೆ ನಾನು. ಅಂದ್ರೆ ಏಮಿತ್ತು, ನಾನು 24 ವರ್ಷ ಮಾಡಿ ಬರ್ತೀನಿ ಅಂತ ನನ್ನ ವೈಫ್ ಹತ್ರ ಹೇಳಿದೆ. ವೈಫಿ ನಾನು ಮೊದ್ಲಿಂದ ಹೇಳ್ತಿದ್ದೆ ಮದುವೆ ಆಗ್ಬೇಕು, ನಾನು 14 ವರ್ಷನೇ ಮಾಡ್ತೆ, ಆಮೇಲೆ ಬರ್ತೇನೆ ಅಂತ
3: ಹೇಳಿ.
4: ಬರ್ಲಿಕ್ಕೆ ಬಿಡ್ಲಿಲ್ಲ ಅಲ್ಲಿ. ನೀ ಮಾಡು ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿ ಮತ್ತೆ ನನ್ನ ಹೆಂಡತಿ ಹೇಳ್ದೆ, 24 ವರ್ಷ ಅಂತ ಮೇಲೆ ಅದು ಗ್ಯಾರಂಟಿ ಬರ್ತೇನೆ, ಕನ್ಫರ್ಮ್ ಅಂತ ಬಿಟ್ಟು ಅವಳ ಹತ್ರ ಒಂದು ಪ್ರಾಮಿಸ್ ಮಾಡಿದೆ.
3: ಅಲ್ಲ ಮದುವೆ ಅಪ್ಪತಿಗೆ ಇದೆಲ್ಲ ಹೇಳಿ ಮದುವೆ ಅದ ನೀವು ಅಂದ್ರೆ ನಾನು 17 ವರ್ಷಕ್ಕೆ ಬತ್ತೆ ಅಂತ ಹೇಳಿದ್ರ ನೀವು?
4: ಅಲ್ಲಿ ಮತ್ತೆ ಮೊದ್ಲು ಈಗ ಹೆಣ್ಣು ಕೊಡೋತಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ.
3: ನಾ ಅದೇ ವಿಷಯಕ್ಕೆ ವರ್ಕಂದ್ ಮಾಡಿದೆ. ಈ ಮಿಲಿಟರಿಲಿ ಇರೋರಿಗೆ ಹೆಣ್ಣು ಕೊಡಕ್ ತುಂಬಾ ಹೆದರ್ಕಂತಾರೆ.
4: ಹೆದರ್ಕಂತಾರೆ
3: ಆ ಹೆಣ್ಗಳು. ನಾ ಮದುವೆ ಆತೀವಿ ಅಂದ್ರೆ ಹೆಣ್ಣಿನ ಅಪ್ಪ ಬಿ ಬ್ಯಾಡ್ ಅಂತ
4: ಬ್ಯಾಡ ಅಂತಾರೆ.
3: ಮಗ ಬ್ಯಾಡ
4: ಮತ್ತೆ ಅವ್ರ ಅಪ್ಪಮ್ಗೆಲ್ಲ ಮತ್ತೆ ಇವಳು ಒಪ್ಕೊಂಡಾಯ್ತು. ನಾವು ಅಂತ ಎಂಗೇಜ್ಮೆಂಟ್ ಇಂದ ಹಿಂದಿ ದಿವಸ ಕಂಡದ್ದು.
3: ಓಕೆ.
4: ಅಷ್ಟೊತ್ತಿನ ನಾನ್ ಮದುವೆ 20 ಅದು ಅಷ್ಟೊತ್ತಿಗೆ ನಾನು ಜಮ್ಮುಲ್ ಇದ್ದೆ. ಅವಾಗ ಇಂಟರ್ನೆಟ್ ಅಂತ ಇರ್ಲಿಲ್ಲ. ನಾನು 20ಗೆ ಅಂದ್ರೆ ಅಲ್ಲಿ ಸ್ವಲ್ಪ ಸ್ಟಫ್ ಬಂದಿರುತ್ತೆ. ನಂಗೆ ಇಮೇಲು ಮಾಡ್ಲ, ಮನೆಯವರೇ ನಾನು ಅವಳನ್ನ ಕಂಡದ್ದು. ಆಯ್ತಂದ್ರೆ ಎಂಗೇಜ್ಮೆಂಟ್ ನಾಳೆ ಆಯ್ತು, ನಾನು ಇವತ್ತು ಬಂದಿದ್ದೆ ಮನೆಗೆ.
3: ಓಕೆ. ಸೊ ಒಂದ್ಸಲ ಹೋಗಿ ಹೆಣ್ಣಿನ ಕಣ್ಕೊ ಬಂದ್ರೆ
4: ಕನ್ಫರ್ಮ್ ಡೇಟ್ ಇಟ್ಟಿತ್ತು ನಮ್ಮ
3: ಎಂಗೇಜ್ಮೆಂಟ್.
4: ಶಾಸ್ತ್ರ ಇರುತ್ತಲ್ಲ ನಮ್ ಬದಲು, ಅದೊಂದು ಶಾಸ್ತ್ರ ಮಾಡಿ ಬಂತಷ್ಟೇ.
3: ಎಂಗೇಜ್ಮೆಂಟ್ ಆಯ್ತು.
4: ಎಂಗೇಜ್ಮೆಂಟ್ ಆಯ್ತು. ಅವ್ರ ಅಪ್ಪ ಅಮ್ಮ ಕೇಳಿ ನೀವು ಎಷ್ಟು ವರ್ಷ ಮಾಡ್ತೀರಿ ಅಂತೇಳಿ. ನಾನು ಹೇಳ್ದೆ ಆಯ್ತು, ಇನ್ನು ಮದುವೆ ಅಂತೂ ಆಪದ ಆಯ್ತು ಮರ್ರೆ, ಇದಾರ ಒಂದು ಹೇಳಿಬಿಡಿ ನಂಗೆ ಎಷ್ಟು ವರ್ಷ ಮಾಡ್ತೀನಿ. ನಾ ಹೇಳ್ದೆ 17 ವರ್ಷ ಮಾಡಿ ಗ್ಯಾರಂಟಿ ಬಂದೇ ಬತ್ತೆ ಅಂತ. ಕಡೆ ಅದು 17 ವರ್ಷ ಮಾಡಿದೆ, ಕಡೆ ಅಲ್ಲಿ ಬಿಡ್ಲಿಲ್ಲ. ಕಡೆ ಇವಳಿಗೆ ಹೇಳ್ದೆ ಇನ್ನೊಂದು 7 ವರ್ಷ ಮಾಡ್ತೇವೆ ಅಂತ ಹೇಳಿ.
3: 24 ವರ್ಷ ಸರ್ವಿಸ್ ಸೇವೆ ಸಲ್ಲಿಸಿ ಬಂದ್ರೆ ನೀವು, ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ನಿಮ್ಗೆ?
4: ಖುಷಿ ಇಲ್ಲ, ದುಃಖ ಆಗಿತ್ತು.
3: ದುಃಖ ಪಪ್ಪುಗೆ.
4: ಪಪ್ಪುಗೆ ಎಕ್ಸ್ ಅಂತ ಕೇಳಕ್ ನಂಗೆ ಇಷ್ಟ ಆಗಿಲ್ಲ.
3: ಎಕ್ಸ್ ಸರ್ವಿಸ್ ಮ್ಯಾನ್ ಅದು ಇಷ್ಟ ಆಗ್ಲಿಲ್ಲ. ಚಾಲ್ತಿಯಲ್ಲಿರುವ ಸರ್ವಿಸ್ ಮ್ಯಾನ್ ಅಂತಾನೆ
4: ಅದೇ ಅದೇ ಈಗ ಎಲ್ಲರೂ ಹೇಳ್ತಾರೆ ಅವರು.
3: ಎಕ್ಸ್
4: ಸರ್ವಿಸ್ ಮ್ಯಾನ್ ಅಂದ್ರೆ ಆರ್ಮಿ ಅವ ರಿಟೈರ್ಡ್ ಅಂತ. ರಿಟೈರ್ಡ್ ಆಗ್ತಿಲ್ಲ ಯಾವತ್ತು, ಪೆನ್ಷನ್ ಭತ್ತ. ಅವ್ರು ಈಗಲೂ ನಮ್ ಕರೆದ್ರೆ ನಮ್ 5 ವರ್ಷದ್ರು ನಾವು ರಿಸರ್ವ್.
3: ಓಹೋ. ಎನಿ ಟೈಮ್ ಇಫ್ ದೇ ಕಾಲ್ ಯು ಯು ಕ್ಯಾನ್ ಗೋ ಆ ತರ.
4: ಸೀದಾ ಹೋಗಕ್ಕೆ ಮಾಪು ರೆಡಿ ಇರುತ್ತೆ ನಾವು.
3: ಅದೊಂದು ಒಳಗಡೆ ಅದು ಬಿಲ್ಟ್ ಆಗಿದೆ. ಬಟ್ ನಿಮ್ಗೆ ಅನ್ಸಲ್ವಾ, ಮಿಲಿಟರಿಯಲ್ಲಿ ಇದ್ದು ನೋಡಿ ನೀವು ಸ್ಟ್ರಿಕ್ಟ್ ಡಿಸಿಪ್ಲಿನ್ ಲೈಫ್ ಜೀವಿಸಿದವರು. ಎಷ್ಟೊತ್ತಿಗೆ ಹೇಳ್ಬೇಕು, ಎಷ್ಟೊತ್ತಿಗೆ ಮಿಲಿಟರಿ ಅಂದ್ರೆ ಹಂಗೆ ಇರ್ತಾರೆ ಅವರು. ಈ ಊರಿಗೆ ಬಂದ್ಮೇಲೆ ಸ್ವಲ್ಪ ಅದು ಆಚೀಚೆ ಆತಂದ್ರೆ ನೀವು ಹಂಗೆ ಇದ್ರಿಯಾ? ಅದನ್ನ ಮೇಂಟೈನ್
4: ಮಾಡ್ತೀನಿ ಮಾಡ್ತೀನಿ ನನ್ಗೆ ಅದು ಗೊತ್ತಾ. ಸಂಧಿಪತಿಯಲ್ಲಿ ನಿದ್ರೆ ಮಾಡೋಕೆ ಆಗ್ತಿಲ್ಲ ಇತ್ತು. ಅಯ್ಯೋ ಎಂತ ನಾವು ಅನ್ಕಂತಿತ್ತು ನಮ್ ಸೀನಿಯರ್ ಏ ಇವ್ನೆಂತ ಮರಿ 4 ಗಂಟೆಗೆ ಎತ್ಕಂತಾರ, 4 ಗಂಟೆಗೆ ಎತ್ಕಂತಾರಂತೆ. ನಾವು ಯಾವ ಸೀನಿಯರ್ ಆಯ್ತು, ನಾವು 4 ಗಂಟೆಗೆ ಎತ್ಕೊಂಡು ಶುರು ಮಾಡುದು. ಅದು ಇಲ್ಲೂ ಹಾಗೆ, ನಾನು ಡೈಲಿ 4 ಗಂಟೆಗೆ ಹೇಳ್ತೆ ಬೆಳಿಗ್ಗೆ. ಎದ್ದು ಬಿಸಿನೀರು, ನನ್ನ ವೈಫ್ ಬಿಸಿನೀರು ಇರ್ತಾಳೆ, ನಂಗೊಂದು ಬಿಸಿನೀರು ಕುಡಿದ ಅಭ್ಯಾಸ 1 ಲೀಟರ್ ಬೆಳಿಗ್ಗೆ ಬಿಸಿನೀರು ಫುಲ್ ಕುಡಿತೇನೆ. ಕುಡಿದು ಆಮೇಲೆ ಫ್ರೆಶ್ ಅಪ್ ಆಗಿ ಒಂದು 5.5 ಸೈಕಲ್ ತಗೊಂಡೋಗ್ತೀನಿ. ಇಲ್ಲಂತ ನಮ್ದಲ್ಲಿ ಶಾಖೆ ಇದೆ, ಅಲ್ಲಿ ಹೋಗ್ತೇವೆ. ಇಲ್ಲಾಂದ್ರೆ ಸೈಕಲ್ ತಗೊಂಡು ನಾ ಏನ್ ಮಾಡ್ತೀನಿ, ನೀವು ಹಟ್ಟಿ ಅಂಗಡಿ ನೋಡಿದ್ರೆ
3: ಗೊತ್ತು,
4: ಬಸರೂರಿಂದ ಹಟ್ಟಿ ಅಂಗಡಿ, ಅಲ್ಲಿಂದ ಸೀದಾ ಇಲ್ಲ, ಅಲ್ಲಿಂದ ಸೀದಾ ಕೋಟೇಶ್ವರ, ಕೋಟೇಶ್ವರ ಸೀದಾ ಅಲ್ಲಿ ಹೋಗ್ತೀನಿ.
3: ಎಷ್ಟು ಗಂಟೆ ಇದು? 2 ಗಂಟೆ?
4: 2 ಅಲ್ಲ, 1-1.5
3: ಗಂಟೆ. ಸೈಕಲ್ ಸೈಕ್ಲಿಂಗ್
4: ಸೈಕ್ಲಿಂಗ್ ಇಲ್ಲ ಅಂತ ಹೇಳಿದ್ರೆ, ನಾನು ಮೊದ್ಲು ಎಂತ ಮಾಡ್ತಾ ಇದ್ದೆ, ಡೈಲಿ ರನ್ನಿಂಗ್ ಮಾಡ್ತಾ ಇದ್ದೆ. ಈಗ ಮಳೆ ಕೆಲಸ, ಮಳೆ ಎಲ್ಲ ಬತ್ತಲ್ಲ, ಅದಕ್ಕೋಸ್ಕರ ಇನ್ನು ಶುರು ಮಾಡುತ್ತೆ ಇನ್ ಸ್ವಲ್ಪ ಟೈಮ್ ಮೇಲೆ. ಅಂದ್ರೆ ಯಾಕೆ ಗೊತ್ತಾ, ಒಂದ್ ವಿಚಾರ ಹೇಳ್ತೇನೆ ನಿಮ್ಗೆ. ಯಾವತ್ತು ನಾವು ಸ್ಟೋರ್ ಒಳಗೆ ಒಂದ್ ವಸ್ತು ಇಟ್ಟಿರ್ತಲ್ಲ, ಅದು ಇಟ್ಟಿಟ್ಟೆ ತೂಕ ಹಿಡಿಯುತ್ತೆ.
3: ಕರೆಕ್ಟ್
4: ಅಲ್ದ? ಅಷ್ಟೇ ತಂದುರುಸ್ತ್ ಫಿಟ್ ಆಗಿರ್ತೀರ. ಇಲ್ಲಾಂದ್ರೆ ಕಡೆಗೆ ಹೊಟ್ಟೆ ಬರೋದು
3: ಅಲ್ಲ. ನಿಮ್ಗೆ ಈಗ ಎಷ್ಟೊತ್ತಿಗೂ ಅಂದ್ರೆ ಆ ಬಾರ್ಡರ್ ಹಾಪುದು, ಅದೊಂದು ಆಸ್ ಅ ಸೋಲ್ಜರ್ ನಿಮ್ಗೆ ಅದೊಂದು ಎಕ್ಸೈಟ್ಮೆಂಟ್ ಕೂಡ. ಯುದ್ಧ ಆಗ್ಲಿ ಅಂತ ಹೇಳಿ ಅಲ್ಲ, ಬಟ್ ಅದಕ್ಕೊಂದು ಸೇವಾ ಭಾಗ್ಯ ಸಿಕ್ಕತ್ತಲ್ಲ, ಅದು ಪ್ರತಿಯೊಬ್ಬ ಸೈನಿಕನು ಅನ್ಕೋತಾನ, ನನ್ನ ಸೌಭಾಗ್ಯ ಅಂತಾನೆ ಅನ್ಕೋತಾನೆ.
4: ಗ್ಯಾರಂಟಿ
3: ನಿಮ್ಗೆ ಅದೆಲ್ಲ ಮಿಸ್ ಆತಿಲ್ಲ ಆ ಬಾರ್ಡರ್ ಅದು ಇದು ಎಲ್ಲ?
4: ಕೆಲಸ ಕೊನ್ಸರೇ ಕಂಡಿದ್ದೇನೆ ನಾನು ಮನೆ ಕಂಡಲ್.
3: ಹೌದಾ? ಸೊ ನಿಮ್ ತುಂಬಾ ಮಿಸ್ ಅನ್ಸುತ್ತಲ್ಲ. ಆ ಫ್ರೆಂಡ್ಸ್ ಎಲ್ಲ ನಿಮ್ಮೊಟ್ಟಿಗೆ ಇರ್ತಾರಾ? ನಿಮ್ ಜೊತೆ ಈಗಲೂ ಕನೆಕ್ಟ್?
4: ನಾವು ವಿಡಿಯೋ ಕಾಲ್ ಮಾತಾಡ್ತಾ ಇರತ್ತೆ, ಯಾವ್ದಾದ್ರು ಒಂದ್ ಘಟನೆ ಹೇಳ್ಕೊಂಡು ನೆಗಾಡ್ತಾ
3: ಇರತ್ತೆ. ಟಚ್ ಅಲ್ಲಿ
4: ಟಚ್ ಅಲ್ಲಿ ಇದ್ದೆ.
3: ನಮ್ಮ ಕರುಣಾಕರ ಗಾಣಿಗ ಅವರು ಅಂದ್ಕೊಂಡೇ ಇರ್ಲಿಲ್ಲ ಅಂದ್ರೆ, ಬಡವರ ಮನೇಲಿ ಹುಟ್ಟಿದಾರ ಅಂದ್ರೆ ಸತ್ರು ಒಡ್ಡಿಲ್ಲ ಅಂದ್ಕೊಂಡು ಆಗಂಡ್ ಹೋಯ್ತಕ್ಕಂತ ಅಲ್ಲ.
4: ಹಾಂಗಲ್ಲ,
3: ಹಾಂಗಲ್ಲ, ನೀವೇ ಇಷ್ಟಪಟ್ಟು ಹೋದದ್ದು ಅಂಡ್ ಇಷ್ಟಪಟ್ಟಲ್ಲಿ ಬದುಕಿದ್ದು, ನೀವ್ ಎಷ್ಟು ಖುಷಿಯಲ್ಲಿ ಬದುಕಿದೀರಿ ಎಂಬುದು ನಿಮ್ ಮಾತಲ್ಲೇ ಗೊತ್ತತ್ತ ಅಲ್ಲ. ಮತ್ ನಿಮ್ ಕಡೆಗಿದ್ದರೆ ಸೇನೆಗೆ ಬೇಕಾಗಿಪ್ಪದ. ನಾ ಎಂತಕ್ಕೂ ಸಹಿ ಮಾಪತಿಗೆ, ನೀವ್ ಎಂತಕ್ಕೂ ಸಹಿ ಅನ್ಕೊಂಡು ಹೋದ
4: 100%
3: ಅಲ್ದ? ಆದ್ರೆ ಈ ಮದುವೆ ಹೊಸತು ಮದುವೆ ಮಾಪತಿಗೆಲ್ಲ ಹೆಂಗಿದೀತಿ? ಈಗ ಹೊಸ ಹೆಂಡತಿ ಅದ್ ಬಿಟ್ಟಪ್ಪದೆಲ್ಲ ತುಂಬಾ ಕಷ್ಟ ಅಲ್ಲ? ಯಾಕಂದ್ರೆ ನಮ್ ಬೈಂದೂರು ಚಂದ್ರಶೇಖರ ನೌಡ್ರದೊಂದು ಇದು ಕಂಟೋನ್ಮೆಂಟ್ ಕತೆಗಳು ಅಂತ ಇದೆ. ಹೊಸತಾಗಿ ಮದುವೆ ಬಂದ ಸೈನಿಕರ ಬೇಗುದಿಗಳೆಲ್ಲ ಹೆಂಗಿರತ್ತೆ ಅವರಿಗೆಲ್ಲ?
4: ನಾವು ಮೊದ್ಲೇ ಮದುವೆ ಆಯ್ತು, ನಾ 2002 ಮಾರ್ಚಲ್ಲೇ ಮದುವೆ ಆಯ್ತು ಅಂದ್ರೆ.
3: ನಿಮ್ ಮದುವೆ ಸೇನೆ ಒಟ್ಟಿಗೆ
4: ಆಯ್ತು?
3: ಓಕೆ, ಎಷ್ಟು ಡೆಡಿಕೇಟೆಡ್ ಇದ್ರು ಮಾರೆ ಇವ್ರು. ಏದೇವ್ರ, ನಾನು 17-18 ವರ್ಷಕ್ಕೆ ಮದುವೆ ಆಯ್ತು ಅಂತ ಕಂಡಿಲ್ಲ. ಅದು ಸೇನೆಯೊಟ್ಟಿಗೆ ಮದುವೆ ಅದ್ದ
4: ನಮ್ದು.
3: ಸೊ ಅದು ನಿಮ್ಮ ಖುಷಿ, ಹಾರ್ಟ್ ಅಂಡ್ ಸೋಲ್ ಅಲ್ಲ ಅಲ್ಲೇ.
4: ನಾವು ಮನೆಕಿನ್ ಜಾಸ್ತಿ ಅಲ್ಲಿ ಇದ್ದೆ ನಾನು. ಈಗ ನೋಡಿ, ನಾನು 17 ವರ್ಷಕ್ಕೆ ಹೋಗಿದ್ರೆ 24 ವರ್ಷದಲ್ಲಿ ಇರ್ಬೇಕಾದ್ರೆ ವರ್ಷದಲ್ಲಿ 1-2 ತಿಂಗಳು ಜಾಸ್ತಿ ಬರ್ತಾ
3: ಇದ್ದೆ ಅಲ್ಲೇ
4: ಅಲ್ಲೇ. ಅದ್ರಲ್ಲಿ ನಮ್ಮ ಫ್ಯಾಮಿಲಿ ಯಾವತ್ತು ಕರ್ಕೊಂಡೋಗಿಲ್ಲ, ಸಿಂಗಲ್ ಮೆಂಬರ್ ಆಗೇ ಇದ್ದೆ.
3: ಸೊ ಹಾಂಗಾಗಿ ನಿಮ್ಮ ಪ್ರಮೋಷನ್ ಗಳೆಲ್ಲ ಹೆಂಗಾದ್ವಲ್ಲಿ ಅಂದ್ರೆ, ನೀವು ಅಷ್ಟು ಡೆಡಿಕೇಟೆಡ್ ಇಪ್ಪುಕೋಯಿ, ಸೊ ನಿಮ್ಮ ಪ್ರಮೋಷನ್ ಕೂಡ ಅಷ್ಟೇ ಸ್ಪೀಡ್ ಆಗಿ ಆಗಿರತ್ತಲ್ಲ?
4: ಹಾಗಿಲ್ಲ, ಅದೆಂತ ಗೊತ್ತಾ, ಅಲ್ಲಿ ಪ್ರಮೋಷನ್ ಅಂತ ಹೇಳಿದ್ರೆ ಅಂದ್ರೆ ನನ್ಕಿಂತ ಮೇಲೊಬ್ಬ ಹೋಗ್ತಾನೆ, ನಾನು ಅವನ್ ಜಾಗ ಬರ್ತೀನಿ, ನನ್ಕಿಂತ ಸೀನಿಯರ್ ಮೊದ್ಲು ಹೋಗ್ತಾರೆ. ಅದೆಲ್ಲದೂ ಹಂಗೆ ಹಂಗಂದ್ರೆ ನಾವ್ ಎಷ್ಟೇ ಬೇಕು ಇದ್ ಮಾಡ್ಲಿ, ಯಾಕಂದ್ರೆ ಟ್ರೈನಿಂಗ್ ಎಲ್ಲರಿಗೂ ಆಗಿರುತ್ತೆ, ಎಲ್ಲ ಸೇಮ್. ಎಲ್ಲೋ ಫಿಸಿಕಲಿ ಈಗ ಮೆಡಿಕಲಿ ಎಲ್ಲ ಅನ್ಫಿಟ್ ಆದ್ರೆ ಅವರು ಹೋಗ್ತಾರೆ, ಆದ್ರೆ ಮತ್ತೆ ನಮ್ ಜೊತೆ ಇದ್ರೆ ನಾವು ಹೋಗ್ತಾ ಇರ್ತೀವಿ, ಪ್ರಮೋಷನ್ ಪ್ರಮೋಟ್ ಆಗ್ತಾ ಇರತ್ತೆ.
3: ಈಗ ಅಗ್ನಿವೀರ್ ಎಲ್ಲ ಬಂದಿತ್ತೀಗ ಇತ್ತೀಚೆಗೆ ಇಂಟ್ರೊಡ್ಯೂಸ್ ಆಯ್ಪದೆಲ್ಲ, ಅದ್ರಲ್ಲಿ ನಮ್ಮ ಕರಾವಳಿ ಹುಡುಗರ ಅಥವಾ ಹುಡುಗಿಯರ ಪಾರ್ಟಿಸಿಪೇಷನ್ ಎಲ್ಲ ಹೆಂಗಿತ್ತು?
4: ಅಡ್ಡಿಲ್ಲ ಅಡ್ಡಿಲ್ಲ ಅಂದ್ರೆ ನಾನು ಮೋಟಿವೇಶನ್ ವರ್ಕ್ ಮಾಡ್ತಿದ್ದೆ ಸ್ವಲ್ಪ. ಕೆಲವ್ರು ಬರ್ತಿದ್ದಲ್ಲ, ಅಯ್ಯೋ ನಾನು ಉಡುಪಿ ಸರ್, ನಾನು ಬೆಳಗಾಂ ಸರ್, ಕರ್ನಾಟಕ ಜಾಸ್ತಿ, ನಾನು ಕೋಲಾರ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿ ಬರ್ತಾ ಇದ್ರು ಪಾಪ. ನಾನಲ್ಲಿ ಆಕ್ಚುಲಿ ಅವ್ರೊಟ್ಟಿಗೆ ಸ್ವಲ್ಪ ಸ್ಟ್ರಿಕ್ಟ್ ಇರ್ಕ, ಬಟ್ ನಾ ಎಂತ ಮಾಡ್ತೆ, ಕೆಲವು ಟೈಮಲ್ಲಿ ಈ ಸಂಡೇ ಎಲ್ಲ ಇರುತ್ತಲ್ಲ ಅವ್ರನ್ನ ಕರಿತಾ ಇದ್ದೆ ಒಂದ್ ಸ್ವಲ್ಪ ಅವ್ರ ಜೊತೆ ಕಾಫಿ ಕುಡಿಯೋದು. ಕೆಲವರಿಗೆಲ್ಲ ಏನಾಗುತ್ತೆ, ಪಾಪ ಮನೆ ಬಿಟ್ಟಿರ್ತಾರ, ಅವ್ರಿಗೆಲ್ಲ ಸ್ವಲ್ಪ ಮಾತಾಡೋದು ನಾನು ಮಾಡ್ತಾ ಇದ್ದೆ. ಅವ್ರದೆಲ್ಲ ಕೇಳ್ತಾ ಇದ್ದೆ ಏನಂತ ಹೇಳ್ಬಿಟ್ಟು, ಹೆಂಗೆ ನೀವ್ ಎಂತ ಮಾಡ್ ಮುಂದೆ ಏನ್ ಮಾಡ್ಬೇಕಲ್ಲ ಹೇಳ್ತಾ ಇದ್ದೆ, ಗೈಡ್ ಮಾಡ್ತಾ ಇದ್ದೆ ನಾನು.
3: ಕನ್ಸರ್ನ್ ಇಟ್ಕೊಂಡಿರಿ.

0: ಯಾರಿದ್ರು
1: ಅದೆಂತ ಗೊತ್ತಾ, ಒಂದು ವಿಚಾರ ಹೇಳ್ತೇನೆ. ಆರ್ಮಿ ಅಲ್ಲಿ ನಮ್ಗೆಲ್ಲದು ಅಂದ್ರೆ ಒಳಗಿಂದ ಒಳಗೆ ಇರಬೇಕು, ಬಟ್ ಎಲ್ಲ ಇರುತ್ತೆ. ನಾವು ಅಡ್ಗೆ ಮಾಡ್ಬೋದು ಬೇಕಾದ್ರೆ, ಅಂದ್ರೆ ಅಡ್ಗೆ ಮಾಡೋರು ಬೇರೆ ಇರ್ತಾರೆ, ಬಟ್ ನಮ್ ಖುಷಿ ಖುಷಿ ನಾವು ಮಾಡ್ಕೋತೀವಿ. ಈಗ ಎಷ್ಟು ಚಿಕನ್ ತಿನ್ಬೇಕು ಅನ್ಸುತ್ತೆ, ತರ್ಸ್ತೀವಿ ನಾವು, ಬೇರೆ ಯಾರು ಹೊರಗಿನ ಬರ್ತಾರಲ್ಲ ಅವ್ರ ಹತ್ರ ತರ್ಸ್ತೀವಿ, ನಾವೆಲ್ಲ ಕೂತ್ಕೊಂಡು ಮಾಡ್ತೀವಿ, ನಾವೇ ಹಂಚ್ಕೋತೀವಿ, ನಾವೇ ತಿಂತೀವಿ. ಅಂದ್ರೆ ಲಂಗರ್ ಅಂತಾರೆ ನಮ್ ಇದ್ರಲ್ಲಿ. ಈಗ ಮೆಸ್ ಇದೆಯಲ್ಲ ಮೆಸ್, ಆ ಮೆಸ್ ನಾವು ಒಂದ್ ದಿವಸ ಪಾಪ ಮೆಸ್ ಅವ್ರಿಗೂ ರಜೆ ಇರಲಿ ಅಂತ ಹೇಳ್ಬಿಟ್ಟು ನಾವೆಂತ ಮಾಡ್ತೀವಿ, ಅವ್ರಿಗೆ ಸ್ವಲ್ಪ ನೀವು ಇರಿ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ, ಹಂಚ್ಕೋತೀವಿ. ಮತ್ತಲ್ಲಿ ಬೇರೆ ಭಾಷೆ ಧರ್ಮ ಇದು ಯಾವ್ದು ಲೆಕ್ಕಕ್ಕಿಲ್ಲ.
0: ನಾವೆಲ್ಲರೂ ಮನುಜರು ಅಷ್ಟೇ,
1: ಅಷ್ಟೇ,
0: ಒಂದೇ ಧರ್ಮ,
1: ಒಂದೇ ಧರ್ಮ,
0: ಮನುಜ ಧರ್ಮ
1: ಅಷ್ಟೇ.
0: ನಾಕೆ ಎಂದಿಗ ನಿಮ್ಗೆ ವಾರಲ್ಲ ಇಲ್ಲ ಅಂದ್ರೆ ನೀವ್ ಎಂತ ಮಾಡ್ತಿರ್ತೀರಿ ಸೈನಿಕರಂತ?
1: ವಾರ ಅಂತ ನಾ ಹೇಳಿ, ನಿಮ್ಗೆ ಯಾವ್ದೋ ಒಂದು ಸಾಮಾನ ಒಳಗೆ ಬಿಟ್ಬಿಟ್ಟು ತುಕ್ಕಿಡಿ, ನಮ್ಮ ಹತ್ರ ಟ್ಯಾಂಕರ್ ಇದೆ, ಅದ್ರ ಮೇಂಟೈನ್ ಮಾಡ್ಬೇಕು ನಮ್ಗೆ.
0: ಮೇಂಟೈನ್ ಅಂದ್ರೆ ಎಂತ ಮಾಡ್ತೀರಿ ನೀವು?
1: ಅದ್ರದ್ದು ಗನ್ಸ್ ಕ್ಲೀನ್ ಮಾಡ್ಬೇಕು, ಅದಕ್ಕೆ ವಾಯಿಲ್ ಚೇಂಜ್ ಮಾಡ್ಬೇಕು. ವಾಯಿಲ್ ಇರುತ್ತೆ ಆ ಗನ್ ಒಳಗೆ ಹಾಕಿರ್ತೀವಿ.
0: ಎಷ್ಟು ವೇಟ್ ಇರುತ್ತೆ ಆ ಗನ್ನು?
1: ಅಯ್ಯೋ 60 ಟನ್ ಅಂದ್ರೆ ಹೋಗತ್ತಲ್ಲ ರೋಡ್ ಅಲ್ಲಿ.
0: ಅಲ್ಲ ನೀವು ಆಯಿಲ್ ಚೇಂಜ್ ಮಾಡಿದ್ರೆ ಅದಕ್ಕೆ ವೆಹಿಕಲ್
1: ಅದ್ರದ್ದು ಇಂಜಿನಿಯರ್ ಇರುತ್ತೋ. ಆಮೇಲೆ ಆ ಗನ್ನಿಗೆ ನಾವು ಆಯಿಲ್ ಹಾಕಿರ್ತೀವಿ, ಗನ್ ಆಯಿಲ್ ಆ ಗನ್ ಒಳಗೆ. ಅದು ಜಂಗ್ ಅಂದ್ರೆ ತುಕ್ಕಿಡಿಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ನಾವು ತಿಂಗಳು ಕ್ಲೀನ್ ಮಾಡ್ತಾನೆ ಇರ್ಬೇಕು ಒಂದು. ಆಮೇಲೆ ನಮ್ಮ ಹತ್ರ ಇದಿದೆ, ವೆಹಿಕಲ್ ಇದೆ, ಅದ್ರ ಮೇಂಟೈನ್. ನಮ್ಮ ಹತ್ರ ವೆಪನ್ ಇರುತ್ತೆ, ಬೇರೆ ಬೇರೆ ವೆಪನ್, ಅದನ್ನ ಮೇಂಟೈನ್. ನಮ್ದು ಅದೇ ಟೈಮ್ ಪಾಸ್ ಆಗಿರುತ್ತೆ. ನಮ್ ಯೂನಿಟ್ ಅಲ್ಲಿ ಒಂದ್ ಯೂನಿಟ್ ಅಲ್ಲಿ 45 ಟ್ಯಾಂಕ್ ಇರುತ್ತೆ. ಸೊ ಎಲ್ಲದನ್ನ ನಾವ್ ಮೇಂಟೈನ್ ಮಾಡ್ಬೇಕು ತಾನೆ.
0: ಅಂದ್ರೆ ನೀವೇ ಅಂದ್ರೆ ಒಬ್ಬರೇ ಅಲ್ಲ, ಯಾರೆಲ್ಲ ಅದಕ್ಕೆ ಅಪಾಯಿಂಟೆಡ್ ಇದ್ದಾರೆ?
1: ಎಲ್ಲರೂ ಮೇಲಿಂದ ಇದ್ದು ಕೆಳಗೋರಿಗೂ.
0: ನೀವೀಗ ಕಾರ್ ಬಿಡ್ತೀರಿ ಅಲ್ಲ, ನಿಮ್ಗೆ ಅಷ್ಟು ಟ್ಯಾಂಕರ್ ಬಿಟ್ಟದ್ ನೆನ್ಪತ್ತ?
1: ಟಾಟ್ರ ಅಮೌಂಟ್ ಮಾಡ್ತಾ ಇದ್ದೆ, ಭಾರಿ ಖುಷಿ ಆಗ್ತಿತ್ತು. ಅಲ್ಲ ವಿಡಿಯೋ ಇತ್ತು, ನಾ ಅದಕ್ಕೆ ಎಲ್ಲಿತ್ತು ಗೊತ್ತಿಲ್ಲ.
0: ಓಕೆ, ಈಗ ನಮ್ದು ಅನುಪೂಜಾರಿ ಅವ್ರದ್ದೊಂದು ಅಕಸ್ಮಾತ್ ಸಾವತ್, ಅದು ನೀವು ಅಲ್ಲಿದ್ದಾಗ್ಲೇ ನಿಮ್ಗೆ ಗೊತ್ತಾಯ್ತಾ ಹೆಂಗ್ ಅದು? ಅಥವಾ ಮತ್ತೆ ಊರಿಗೆ ಬಂದಾಗ ಗೊತ್ತಾಯ್ತು?
1: ಊರಿಗೆ ಬಂದಾಗ ಗೊತ್ತಾಯ್ತು ನನ್ಗೆ, ಅದು ಭಾರಿ ಬೇಜಾರಾಯ್ತು. ಆಮೇಲೆ ನನ್ನ ವೈಫ್ ಹೇಳಿದ್ಲು ನಂಗೆ, ಕಾಲ್ ಮಾಡಿದಾಗ ಹಿಂಗಾಯ್ತು ಅನುಪೂಜಾರಿ ಅಂತ ಹೇಳ್ಬಿಟ್ಟು ಒಬ್ರು ತೀರ್ಕೊಂಡ್ರು ರೀಸೆಂಟ್ ಅಂತ ಹೇಳ್ಬಿಟ್ಟು. ಮತ್ ನಾ ಬೇರೆ ಹತ್ರ ಕೇಳ್ಕೊಂಡೆ ಹೆಂಗ್ ಹೆಂಗ್ ಆಯ್ತು ಅಂತ ಹೇಳ್ಬಿಟ್ಟು, ಅದ ಹೇಳಿದ್ರು ಹಿಂಗ ಆಯ್ದು ಗಾಡಿ ಮುಚ್ಚಿಂದ ಗೊತ್ತದ ನಿಮ್ಗೆ ಗೊತ್ತಿದೆಯಲ್ಲ. ಆಮೇಲೆ ಬೇಜಾರಾಯ್ತು, ಪಾಪ ಅಲ್ಲ ಊರ್ ಓದಿ. ಅದು ನಾವಿಬ್ರು ನೋಡ್ಕೊಂಡಿರಲ್ಲ, ನಮ್ಗಿಬ್ರಿ ಗೊತ್ತಿರಲ್ಲ. ಅಂದ್ರೆ ಕೆಲವ್ರು ಬೇರೆ ಕಡೆ ಇರ್ತಾರೆ, ಕೆಲವ್ ಜಮ್ಮುಲ್ಲಿ ಇರ್ತಾರೆ. ನಾನು 13 ವರ್ಷ ಜಮ್ಮುಲ್ಲೇ ಇದ್ದೆ. ಕೆಲವ್ ರಾಜಸ್ಥಾನ, ಪಂಜಾಬ್ ಬೋರ್ಡರ್, ರಾಜಸ್ಥಾನ್ ಬೋರ್ಡರ್, ಹರಿಯಾಣ ಅದೆಲ್ಲ ಇರ್ತಾರೆ. ಸೊ ಬೇರೆ ಬೇರೆ ಕಡೆ ಇದೆ. ಅದು ಅಲ್ಲದೆ ಈಗ ನಮ್ ಮನ್ಸ್ರಿ ಅಂತ ಗೊತ್ತಾ, ಆರ್ಮಿ ಅಂದ ತಕ್ಷಣ ಹೋ ಬಾರ್ಡರ್ ಯಾವ ಬಾರ್ಡರ್ ಅಂತ ಅಲ್ಲ. ನಾವು ರೆಡಿ ಆಗಿರ್ತೀವಿ ನಮ್ಮ ವೆಪನ್ ಒಟ್ಟಿಗೆ, ಯಾಕಂತೇಳಿ ಬಾರ್ಡರ್ ನಮ್ಮನ್ನ ಬಿಡುಕಾಗ್ತಿಲ್ಲ. ನಮ್ಮ ವೆಪನ್ ಎಲ್ಲ ಕಾಸ್ಟ್ಲಿ, ಟ್ಯಾಂಕರ್ ಎಲ್ಲ ಕಾಸ್ಟ್ಲಿ, ಅದನ್ನ ಬಾರ್ಡರ್ ಅಲ್ಲಿ ಬಿಡುಕಾಗ್ತಿಲ್ಲ. ನಾವೆಂತ ಮಾಡ್ತೀವಿ, ಇಲ್ಲಿರ್ತೀವಿ,
0: ಬೇಕಾದಾಗ
1: ಸೈರನ್ ಆಯ್ತಾ ಹೊರಟ್ವಿ.
0: ಹೆಂಗ್ ಹೊರ್ತೀರಿ ನೀವು? ಟ್ಯಾಂಕರ್ ಇಟ್ಕೊಂಡೆ ಹೋಗ್ಬೋದ ನೀವು?
1: ಅಲ್ಲ ಟಾಟ್ರ ಬರುತ್ತೆ, ಟಾಟ್ರ. ಈಗ ಕೆಲವು ಕಂಡಿರಿ ನೀವು, ಇದು ದೊಡ್ಡ ಟ್ರೈಲರ್ ಟೈಪ್
0: ಗಾಡಿಗಳು
1: ರೆಡಿ ಇರ್ತೇವೆ, ಅದ್ರದ್ದು ಯೂನಿಟ್ ಇರುತ್ತೆ, ಅವ್ರು ರೆಡಿ ಆಗಿರ್ತಾರೆ. ಅದು ಬಾರ್ಡರ್ ಬಿಡುತ್ತೆ ಮತ್ತೆ ಅಲ್ಲಿಂದ ಸೀದಾ. ಮತ್ತೆ ಬಾರ್ಡರ್ ಸಿಮೆಂಟ್ ಏನ್ ಇರೋದಿಲ್ಲ, ಹೋಗ್ತಾನೆ ಇರೋದು.
0: ನೀವು ಅಲ್ಲಿ ಇರುವಾಗ ಯುದ್ಧ ಭೂಮಿ ಇರ್ಬೋದು ಅಥವಾ ನಿಮ್ಮ ಟ್ರೈನಿಂಗ್ ಸೆಂಟರ್ ಇರ್ಬೋದು, ಎಲ್ಲೇ ಇರಿ ನೀವು, ನಿಮ್ಗೆ ಹೊರ ಜಗತ್ತಿನ ವಿಷಯಗಳು ಎಂತ ಗೊತ್ತಾತಿಲ್ಲ ಅಥವಾ ಗೊತ್ತಾತ?
1: ಈಗ ಅಂತ ನಾವೆಲ್ಲ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತೀವಿ, ಆದ್ರೆ ಅಲ್ಲಿ ಜಾಸ್ತಿ ಯೂಸ್ ಮಾಡಂಗಿಲ್ಲ. ನೈಟ್ ಹೊತ್ತು ಡ್ಯೂಟಿ ಯೂಸ್ ಮಾಡಂಗಿಲ್ಲ, ಅದು
0: ಫೋನ್
1: ಹಿಡ್ಕಂಬಿಲ್ಲ. ಸೋಶಿಯಲ್ ಮೀಡಿಯಾ ಇಲ್ಲ.
0: ಹೆಂಗೆ ಇಲ್ಲ ಅಂದ್ರೆ ಹೆಂಗ್ ಬ್ಯಾನ್ ಮಾಡ್ತಾರೆ ಅದನ್ನ ನಿಮ್ಮ ಮೊಬೈಲ್ ಅಲ್ಲಿ? ನೀವು ಕಾಂಬಕ ಇಲ್ಲ,
1: ನಮ್ಗೆ ಗೊತ್ತಾಗುತ್ತಲ್ಲ. ಈಗ ನೀವು ಒಂದು ಐಡಿ ಮಾಡಿರ್ತೀರಿ, ನಿಮ್ ನಂಬರ್ ಅಲ್ಲಿ ಐಡಿ ಮಾಡಿರ್ತೀರಿ, ಅಲ್ಲಿ ಮೆಸೇಜ್ ಗೊತ್ತು, ನಮ್ಮ ನಂಬರ್ ಅಲ್ಲಿ ಸೇವ್ ಇರುತ್ತೆ.
0: ಓಕೆ,
1: ಅದಕ್ಕೋಸ್ಕರ ನಮ್ದು ಸೋಶಿಯಲ್ ಮೀಡಿಯಾ ಯೂಸ್ ಇಲ್ಲ.
0: ಸೊ ನಿಮ್ದು ಫೇಸ್ಬುಕ್ ಅಕೌಂಟ್, ಇನ್ಸ್ಟಾ ಅಕೌಂಟ್ ಯಾವ್ದು?
1: ನಾನು ಇಲ್ಲ, ಈಗ ನಾನು ಪೆನ್ಷನ್ ಬಂದ್ಮೇಲೆಲ್ಲ ಮಾಡ್ಕೊಂಡೆ.
0: ಈಗ ಮಾಡ್ಕೊಂಡ್ರಿ,
1: ಮೊದ್ಲಂತೂ ಇರ್ಲಿಲ್ಲ. ಕಡೆಗೆ ನ್ಯೂಸ್ ಚಾನಲ್ ಅಂದ್ರೆ ನ್ಯೂಸ್ ಗೊತ್ತ ನಮ್ಗೆ, ಸ್ವಲ್ಪ ನ್ಯೂಸ್ ಎಲ್ಲ ಕಾಣ್ತು ಯೂಟ್ಯೂಬ್ ಅಲ್ಲಿ ನ್ಯೂಸ್ ಆಗೋದ ನಮ್ಗೆ ಹೊರಗಿನ. ಏನಾಗುತ್ತೆ ನಮ್ಗೆ ಅದ್ರ ಬಗ್ಗೆ ನಮ್ ಬೇಡ, ನಮ್ಗೆ ಪೊಲಿಟಿಕಲ್ಲಿ ಅಥವಾ ಬೇರೆ ವಿಷಯ ಬೇಡ, ನಮ್ ವಿಷಯ.
0: ಅಚ್ಚಾ
1: ಅಚ್ಚಾ, ಇಲ್ಲಾಂದ್ರೆ ಮ್ಯಾಚ್ ಅದು ಬೇರೆ ಮ್ಯಾಚ್ ಅಲ್ಲಿ ನಾವು ಅಷ್ಟು ಇಂಟ್ರೆಸ್ಟ್ ಕೊಡುದಿಲ್ಲ.
0: ಇಂಡಿಯಾ ಪಾಕಿಸ್ತಾನ್
1: ಅದು ಮತ್ತೆ ದೊಡ್ಡ ಸ್ಕ್ರೀನ್ ಆಗಿ ಕಾಣ್ ನೋಡ್ತೀವಿ.
0: ಹಾಗೆ ನಿಮ್ದು ಸೆಲೆಬ್ರೇಷನ್ ಇರುತ್ತೆ
1: ಫುಲ್. ಕೆಲವೆಲ್ಲ ಈಗ ಹೇಳುಕಾಗ, ಕೆಲವ್ ಗ್ಲಾಸ್ ಮಿಟ್ಟಿರ್ತಾರೆ ಪಾಪ ಕೂತ್ಕೊಂಡು ಒಂದ್ ಟೈಮ್ ಪಾಸ್ ಎಲ್ಲ ನೋಡ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ತಾರೆ.
0: ಈ ಮನೆಯವ್ರ ಜೊತೆ ನೀವ್ ಯಾವ ಟೈಮಲ್ಲೆಲ್ಲ ಮಾತಾಡ್ತೀರಿ ಸಂಸಾರದ ಜೊತೆ?
1: ಮನೇಲಿ ಅಂದ್ರೆ ಎಂತ ಕೇಂತ್ರಲ್ಲ, ಹೇಳುಕಾತಿಲ್ಲ ಎಲ್ಲ ವಿಷಯ ಹೇಳುಕಾತಿಲ್ಲ, ಹೆದರ್ಕಂತ್ರ. ಅದಕ್ಕೆ ಅಡಿಲ್ ನಾವ್ ಆರಾಮಿತ್ತು, ಊಟ ಮಾಡಿತ್ತು, ಊಟ ಮಾಡಿದ್ರು ಊಟ ಮಾಡಿ ಆಯ್ತು
0: ಇಷ್ಟೇ. ಇಷ್ಟ ಹೇಳಿ ಫೋನ್
1: ಇಡುದಾಜೆಂಟ್ ಕೆಲ್ಸ ಇತ್ತು.
0: ನಿಮ್ಗೆ ಫಸ್ಟ್ ಫ್ಯಾಮಿಲಿಯೇ ನಿಮ್ಮ ಆರ್ಮಿ ಅಲ್ಲ?
1: ಮತ್ತೆ ಅದನ್ನ ಆರ್ಮಿ ಅಲ್ಲಲ್ಲ, 2002ರಲ್ಲಿ
0: ಇದನ್ನ ಹೆಂಡತಿಗೆ ಹೇಳಿರಿ
1: ಅಪ್ಪನ ಹೇಳಿದೆ. ಗೊತ್ತವಳಿಗೆ
0: ಎಷ್ಟು ಪ್ರೀತಿ ನಿಮ್ಗೆ ಆರ್ಮಿ ಬಗ್ಗೆ. ನಿಮ್ ಮಕ್ಳನ್ನೆಲ್ಲಾದ್ರೂ ಆರ್ಮಿ ಸೇರಿಸೋ ಪ್ಲಾನ್ ಇದೆಯಾ?
1: ನನ್ ಮಗಳ ಹೆಸರು ಸೈನ್ಯ. ನಿಜವಾಗ್ಲು ಸೈನ್ಯ ಅವಳಿಗೆ ಆಲ್ರೆಡಿ ಸೇರಿಸಿದೆ, ಅವಳಿಗೆ ಮೊದ್ಲು ಹೇಳಿದೆ ನೀ ಆರ್ಮಿಗೆ ಸೇರೋದು ಅಂತೇಳಿ, ದೊಡ್ಡವಳನ್ನ ಡಾಕ್ಟರ್ ಮಾಡ್ಬೇಕಂತ ಇದ್ದೀನಿ.

0: ನಾನು ಆರ್ಮಿ, ಅದಕ್ಕೆ ಒಳ್ಳೆ ಹೆಸರು ಸೈನ್ಯ ಅಂತ ಇಟ್ಟಿದ್ದೀನಿ.
1: ಇಟ್ಟಿದ್ದೀರಾ? ಆಗ್ಲಿ. ಸೊ ನಿಮ್ಮ ಆ ಸೈನ್ಯ ಪ್ರೀತಿ ನಮಗ್ ಭಾರಿ ಖುಷಿ ಆಯ್ತು ಕರುಣಾಕ. ಈಗ ಊರಿಗೆ ಬಂದು ಆರಾಮಾಗಿದ್ದೀರಿ ನೀವು?
0: ಆರಾಮಾಗಿದ್ದೆ. ನಿಮ್ಮಂತ್ರ ಕರ್ಕೊಂಡ್ರೆ ಒಂಚೂರು ಹಿಂಗೆ ಪುರಸ್ಕಾರ. ಈಗ ನಾಡ್ದು ಬಸ್ರೂರಲ್ಲಿ ಇದೆ ಒಂದ್ ಪ್ರೋಗ್ರಾಮ್ ಅಂತ ಬೆಳಿಗ್ಗೆ. ಅಶೋಕ ಅಣ್ಣ ಗೊತ್ತ ನಿಮ್ಗೆ? ಅವ್ರು ಫೋನ್ ಮಾಡಿದ್ರು ನಂಗೆ, ಖಂಡಿತ ಬರ್ಬೇಕು 20 ತಾರೀಕು ಇಲ್ಲಿ ಇದೆ ಅಂತ.
1: ಎಲ್ಲ ಕಡೆ ನಿಮ್ಮನ್ನ ಗೌರವಿಸ್ತಾರೆ,
0: ಸನ್ಮಾನ ಮಾಡ್ತಾರೆ.
1: ಸೊ ಅದೊಂದು ಖುಷಿ.
0: ಅದ್ರಲ್ಲಿ ಬಸ್ರೂರಲ್ಲಿ ತುಂಬಾ ಪ್ರೀತಿ ಸಿಕ್ಕಿದ್ ನಂಗೆ.
1: ಅಮ್ಮ ಎಂತ ಹೇಳ್ತ್ರಿ ಈಗ? ಈಗ
0: ಅವ್ರಿಗೆ ಸ್ವಲ್ಪ ನೆಮ್ಮದಿ ಸಿಕ್ತೆ ಅಂತ ನೀವು ಬಂದ್ ಬಿಟ್ಟಲ್ಲ, ನನ್ ಕಣ್ಣೆದ್ರಿಗೆ ಇದ್ದ
1: ಇದ್ದಲ್ಲ ನಮ್ ಹಳತಿನ ಕಾಲಕ್ಕೆ ನಮ್ ಕಣ್ಣೆದ್ರಿ ಇದ್ದಲ್ಲ ಅಂತ ಸಮಾಧಾನ. ಆದ್ರೆ ನಿಮ್ಮನೆಯ ಆರ್ಥಿಕ ಪರಿಸ್ಥಿತಿ ನಿಮ್ಮ ಈ ಮಿಲಿಟರಿಯಿಂದ ಸುಧಾರಿಸ್ತ?
0: ಹಂಚಿನ ಮನೆಯಿಂದ ಸೀ ಸ್ಲ್ಯಾಬ್ ಮನೆ ಬಂದೆ. ಸೈಕಲ್ ಇಲ್ಲ ನನ್ನ ಹತ್ರ, ಈಗ ಕಾರ್ ಇದೆ, ಬೈಕ್ ಇದೆ, 2-3 ಸೈಕಲ್ ಇದೆ,
1: ಎಲ್ಲ ಇದೆ ಅಲ್ಲ.
0: ಅಂದ್ರೆ ನಿಜವಾಗ್ಲು ನಾವೊಂದು ಆರ್ಮಿಯಲ್ಲಿ ಒಂದ್ ಲೆವೆಲ್ ಬಂದ್ಬಿಡ್ತೀವಿ, ನಮ್ ಮಕ್ಳಿಗೆ ಒಂದ್ ಮುಂದೊಳ್ಳೆ ದಾರಿ ಸಿಗುತ್ತೆ.
1: ಸೊ ಹಾಂಗಾಯಿ ನಿಮ್ಗದೊಂದು ತುಂಬಾ ಸಂತೃಪ್ತಿ ಇದೆ
0: ಇದೆ
1: ಅಲ್ಲ ಇಲ್ಲಿ. ಸೊ ನಮ್ಮ ಊರಿನ ನಮ್ಮ ಕೋಟೇಶ್ವರದ ಅಲ್ಲಿಂದ ಈಗ ಬಸ್ರೂರು ಕರುಣಾಕರ ಗಾಣಿಗ ಅವರು ಸೈನಿಕರಾಗಿ ತಾವೇ ಅಂದ್ರೆ ತಾವೇ ನೀವು 24 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ತಗೊಂಡು ಈಗ ಅವ್ರಿಗೆ ಬೇಜಾರತ್ತವ್ರ ಎಕ್ಸ್ ಅಂತ ಹೇಳಕ್ ಇಲ್ಲ ಅವ್ರ. ಎನಿವೇಸ್ ಯು ಆರ್ ಆಲ್ವೇಸ್ ಅ ಸೋಲ್ಜರ್, ಸೋಲ್ಜರ್ ಯು ಆರ್ ಆಲ್ವೇಸ್ ಅ ಸೋಲ್ಜರ್. ಯಾಕಂದ್ರೆ ನಿಮ್ಮ ಹಾರ್ಟೇ ಸೋಲ್ಜರ್, ಅದನ್ನ ಮತ್ತಾವತ್ತಿನ್ನು ಬದಲಾಗುದಿಲ್ಲ. ನಿಮ್ಮ ಪ್ರೀತಿ ಅದ್ರ ಬಗ್ಗೆ ಇರುವ ನಿಷ್ಠೆ ಎಲ್ಲ ಇದೆಯಲ್ಲ, ತುಂಬಾ ಖುಷಿ ಆಯ್ತು ಕರುಣಾಕರ್ ಸರ್. ತುಂಬಾ ಧನ್ಯವಾದಗಳು ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದು ಮಾತಾಡಿದಕ್ಕೆ.
0: ಒಂದು ಮಕ್ಕಳಿಗೆ ಒಂದು ಮಾತು ಹೇಳುದಾ?
1: ಖಂಡಿತ ಹೇಳಿ.
0: ಆಯ್ತು, ನಾ ಒಂದು ಮಾತು ಹೇಳ್ತೇನೆ. ಈಗ ದೇಶಭಕ್ತಿ ಅಂದ್ರೆ ಕೆಲವರಿಗೆ ಗೊತ್ತಿಲ್ಲ. ನಾ ಮೊನ್ನೆ ಒಂದು ಕಾಲೇಜ್ ಹೋಗಿದ್ದೆ, ಅದನ್ನ ಕ್ವಶನ್ ಕೇಳಿದೆ, ದೇಶಭಕ್ತಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಎಂತ ಗೊತ್ತಾ, ದೇಶಭಕ್ತಿ ಅಂತ ಹೇಳಿದ್ರೆ ಆರ್ಮಿ ಸೇರೋದು ಅಥವಾ ಪೊಲೀಸ್ ಸೇರೋದು, ಸೇವೆ BSF ಸೇರೋದು, ಕೆಲವರು ಆಗ್ತಾರೆ ಹೋಗ್ತಾರೆ, ಬಟ್ ಎಲ್ಲರಿಗೂ ಅದು ಅವಕಾಶ ಸಿಗುದಿಲ್ಲ. ನಾವೀಗ ಒಳಗಿದ್ದು ಏನ್ ಮಾಡ್ಬೇಕು? ಒಳಬೇಕಂದ್ರೆ ಬೆಳಗಿಂದ ಫ್ಲಾಗ್ ಹಾಸುದೊಂದು, ಸಂಜೆ ಫೋಲ್ಡ್ ಮಾಡಿ ಹೇಳಿದ್ನಲ್ಲ ಮೊನ್ನೆ ನೆನಪಿದ್ದೀನಿ, ಫೋಲ್ಡ್ ಮಾಡು ಒಂದ್ ಟ್ರಂಕ್ ಅಲ್ಲೋ ಬಾಕ್ಸ್ ಅಲ್ಲೋ ಹಾಕಿಡೋದು, ಮತ್ತೊಂದ್ 15 ನಾವ್ ವೇಟ್ ಮಾಡೋದು. ಅದಲ್ಲ ಆಕ್ಚುಲಿ ಎಂತ ಗೊತ್ತಾ ನೋಡಿ, ನಾ ಒಂದ್ ಮಾತು ಸಣ್ಣ ಸಣ್ಣ ಮಾತು, 4-5 ಜನ ಮಕ್ಕಳು ಬಸ್ ಅಲ್ಲಿ ಕೇಕೆ ಹೊಡೆಯೋದು, ಹಿರಿಯರು ಮುದುಕರು ಇದ್ರೆ ಅವ್ರಿಗೆ ಸೀಟ್ ಕೊಡುದಿಲ್ಲ ಅಲ್ದ. ಮತ್ತೆ ನಾ ನೋಡ್ತಾ ಇದ್ದೆ ಎಲ್ಲರು ಕಸ ಹಾಕ್ತಾರೆ, ಕೇಳಿದ್ರೆ ನಿಮ್ ಜಾಗನ ಅಂತ ಕೇಳ್ತಾರೆ. ನಿಮ್ಗೆ ಎಂತಕ್ಕೆ, ನಿಮ್ ಜಾಗನ, ಇದೆಲ್ಲ ಮಾಡ್ಬೇಡಿ ಅಲ್ದಾ. ಇದೆಲ್ಲ ದೇಶಭಕ್ತಿ ಅಂತಿಲ್ಲ. ಹಾ, ಫ್ಲಾಗ್ ಹಾರಿಸಿದ ತಕ್ಷಣ ನಾವು ದೇಶ ಇದು ಪ್ರೇಮಿ ಹೌದಾ?
1: ಸೊ ಹಾಂಗಾಯ್ ಇಂತ ವಿಷಯಗಳಲ್ಲಿ ದೇಶ ಪ್ರೇಮ
0: ಬಳಸ್ಕೊಣಿ, ಒಬ್ರಿಗೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ ಅಲ್ದಾ,
1: ಸ್ವಚ್ಛತೆ ಉಳಿಸಿ.
0: ಈಗ ನೋಡಿ, ನಾನ್ ಎಂತ ಮಾಡ್ತೇನೆ, ಮಕ್ಳಿಗೆ ಸ್ವಲ್ಪ ಹೇಳಿಕೊಡ್ತೇನೆ ಅಂತ ಅಂದ್ರೆ ಮುಂದ್ ಗೈಡ್ ಮಾಡ್ತೇವೆ. ನಮ್ಮನ್ನ ಹತ್ರ ಮಕ್ಳಿದ್ದ ಅವ್ರನ್ನೆಲ್ಲ ಬೇಕಂದ್ರೆ ನಾ ಸೇರ್ಸ್ಕಂತೆ ಸಂಜೆ ಈಗ 6 ಗಂಟೆಗೆ ನೋಡಿ ಹೇಳ್ತೆ, ಗೈಡ್ ಮಾಡ್ತೇನೆ. ನೀ ಪೊಲೀಸ್ ಆಗ್ಬೇಕಾ? ಎಲ್ಲ ಗೈಡ್ ಮಾಡುತ್ತೆ, ಹಾಗೆ ನಮ್ಮಂತರ ಎಲ್ಲ ಮಾಡ್ಲೇಬೇಕು.
1: ವೆರಿ ಗುಡ್, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನೀವು. ಈಗ ನಮ್ ರೇಡಿಯೋ ಮೂಲಕ ಯಾರಾದ್ರೂ ಮಗು ಸೈನ್ಯಕ್ಕೆ ಸೇರ್ಕಂತ ಅನ್ಕೊಂತಿದ್ರೆ, ನೀವ್ ಹ್ಯಾಂಗ ಅವತ್ತು ನಾನು ಸೈನಿಕ ಆಯ್ಕೆ ಅನ್ಕೊಂಡಿದ್ರೆ, ಸೊ ಹಾಗೆ ಯಾವ್ದಾದ್ರು ಮಕ್ಳು ಅನ್ಕೊಂತಿದ್ರೆ ಎಂತ ಸಜೆಷನ್ ಅವ್ರಿಗೆ ನಿಮ್ ಕಡೆಯಿಂದ?
0: ಖಂಡಿತ, ಏನ್ ಸಜೆಷನ್ ಬೇಕು ನಾನು ಕೊಡ್ತೀನಿ. ಮೊದ್ಲು ನಿಮ್ದು ಫಿಸಿಕ್ ಮೆಂಟಲಿ ಸ್ಟ್ರಾಂಗ್ ಇಟ್ಕೊಳ್ಳಿ. ಈ ಫೋನ್ ಇದೆಲ್ಲ, ಫೋನ್ ಸ್ವಲ್ಪ ಕಮ್ಮಿ ಬಳಸಿ,
1: ಮೊಬೈಲ್ ಫೋನ್ ಇಂದ ಆದಷ್ಟು ದೂರವಿರಿ ಅಂತ. ನಿಮ್ಮ ಮೊಬೈಲ್ ನಂಬರ್ ಒಂದು ಹೇಳಿಬಿಡಿ ಸರ್, ಯಾರಿಗಾದ್ರೂ ಗೈಡೆನ್ಸ್ ಬೇಕಿದ್ರೆ ನಿಮ್ಮ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಲಿ.
0: 8624033343 ಇದು 43 ಅಂತ ಹೇಳಿದ್ರೆ ನನ್ನ ಯೂನಿಟ್ ಅದು. 8624033343
1: ಇದು ಕರುಣಾಕರ ಗಾಣಿಗ ಅವರದ್ದು ಮೊಬೈಲ್ ನಂಬರ್. ಸೊ ನೀವು ಯಾವ್ದಾದ್ರು ಸಜೆಷನ್ ಬೇಕಿದ್ರೆ ಸೈನ್ಯ ಕುರಿತಂತೆ, ನೀವು ಸೇರ್ಲಿಕ್ಕಿದ್ದೀರಿ, ಅಗ್ನಿವೀರ್ಗ್ ಸೇರ್ಲಿಕ್ಕಿದ್ದೀರಿ, ಸೊ ಇಂಥ ಮಾಹಿತಿಗಳನ್ನ ಖಂಡಿತ
0: ಗ್ಯಾರಂಟಿ, ರಾತ್ರಿ ಆಗ್ಲಿ ಹಗಲಾಗ್ಲಿ ಯಾವತ್ತಾಗ್ಲಿ ಬಸ್ರೂರಿ ಅವರಿಗೆ ಬಾಗಿಲು ಓಪನ್ ಇರುತ್ತೆ ಯಾವತ್ತು.
1: ಸೊ ನೈಸ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಮ್ಯಾಮ್.
1: ಕೇಳುಗ್ರೆ ನಿಮ್ಗೆ ಕೂಡ ಧನ್ಯವಾದಗಳು, ನಮ್ಮ ಮಾತನ್ನ ಕೇಳಿಸ್ಕೊಂಡಿದ್ದಕ್ಕಾಗಿ. ನಾವು ಹೋಯ್ ಬತ್ತೋ, ನೀವ್ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾವು ಮತ್ತೊಮ್ಮೆ ಸಿಕ್ವ.
2: ಹಾಯ್, ನಮಸ್ಕಾರ, ನಾನು ಡಾಕ್ಟರ್ ರಾಜೇಶ್ ಬೈರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳಿಯಾಲೂರು, ಕುಂದಾಪುರ. ಇದೇ ಬರುವ ಅಕ್ಟೋಬರ್ 4ಕ್ಕೆ ನಾವು ಚಿತ್ರಕೂಟ ಆಯುರ್ವೇದ ಹಬ್ಬ ಅನ್ನೋ ಹೇಳಿ ಒಂದು ಕಾರ್ಯಕ್ರಮ, ವಿಭಿನ್ನ ವಿನೂತನವಾದಂತಹ ಕಾರ್ಯಕ್ರಮ ನಮ್ಮ ಚಿತ್ರಕೂಟ ಮಾಡ್ತಾ ಇತ್ತು. ಅಲ್ಲ ಭಾಷಣ ಸ್ಪರ್ಧೆ ಇತ್ತು, ಪ್ರಬಂಧ ಸ್ಪರ್ಧೆ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಇತ್ತು, ಆಯುರ್ವೇದ ಸಂಬಂಧಪಟ್ಟ ಆಯುರ್ವೇದ ತಾಲಿ ಇತ್ತು, ಹಾಗೆ ಚಿತ್ರಕಲೆ ಸ್ಪರ್ಧೆ ಇತ್ತು. ನಮ್ಮ ಗೋಶಾಲೆಗೆ ವಿಸಿಟ್ ಮಾಡ್ಲಕ್ಕ, ನಮ್ಮ ಔಷಧಿ ಸಸ್ಯಗಳನ್ನು ಕಾಣ್ಲಕ್ಕ, ನಿಮ್ಮ ಪ್ರಕೃತಿಗೆ ಅನುಗುಣವಾದ ಫುಡ್ಡಿನ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಕಷಾಯ ಶಾಲೆ ಇತ್ತು, ಮನೆ ಮದ್ದುಗಳ ಬಗ್ಗೆ ತಿಳ್ಕೊಳ್ಳಕ್ಕ, ಹಾಗೆ ಬೇರೆ ಬೇರೆ ಎಲ್ಲದೂ ಇತ್ತು. ಬನ್ನಿ ಒಂದ್ಸತಿ ಕಾಣಿ, ಅಕ್ಟೋಬರ್ 4ಕ್ಕೆ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕಾರ್ಯಕ್ರಮ ಇತ್ತು, ಬನ್ನಿ.
1: ಚಿತ್ರಕೂಟ ಆಯುರ್ವೇದ ಹಬ್ಬ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಕಳೆಯಾಲೂರು, ಕುಂದಾಪುರದಲ್ಲಿ ಅಕ್ಟೋಬರ್ 4 ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ. ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.